ನಿರ್ಮಲನ್ಮುಕ್ತಿಕಧಾರಾ ಸಂತತಿ ನಿರಂತರ ಸರ್ವಾಗಣಮಃ ಓಂ ತೇಶ್ವರ ಗಣಮಃ ಓಂ ಮುಖದಾನವ ಶಾಸನ ಗಣಮಃ ಓಂ ಮುಖನಾಶಾ ಗಣಮಃ ಓಂ ಮೌಕ್ತಿಕಸ್ವರ್ಣರುದ್ರಾಕ್ಷ ಮಾಳಿಕಾ ಗಣಮಃ ಓಂ ಮೌಕ್ತಿಕಸ್ವಗ್ವಿನೇ ನಮಃ ಓಂ ಮೌಕ್ತಿಕ ಮಾಳಿಕಾ ಗಣಮಃ ಓಂ ಮೃಕಂಡುತನಗಸ್ತೋತ್ರ ಜಾತಹರ್ಷಾ ಗಣಮಃ ಓಂ

ಸಾಗ ನಮಃ. ಓಂ ಮುಖ ನಿರ್ಜಿತ ಪತ್ಮೇಂದವೇ ನಮಃ. ಓಂ ಮುಖ ನಖಧಿಕೃತ ಚಂದ್ರಾಗ ನಮಃ. ಓಂ ಮುಖಬಂಧು ಪೂರ್ಣಿಮಾ ಸೋಮಾಗ ನಮಃ. ಓಂ ಮುಖಬಂಧು ಪೂರ್ಣಿ

ಓಂ ಮಧುಕಲೋಚನಾಯ ನಮಃ. ಓಂ ಮಧುವೈರಿನಾದರ್ಶಿರ ಪ್ರಸಾದಾಯ ನಮಃ. ಓಂ ಮಧ್ಯಮಾರ್ಗ ಪ್ರದರ್ಶಿನೇ ನಮಃ. ಓಂ ಮಧ್ಯಲಕ್ಷ

0: ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ತಮಿಳುನಾಡಿನ ಶಿವಭಕ್ತರು ಅನ್ನುವ ವಿಷಯವನ್ನು ತೆಗೆದುಕೊಂಡು ತಿಳಿಸ್ಕೊಡ್ಬೇಕು ಅಂತಿದ್ದೀನಿ. ಕನ್ನಡ ಬಾಂಧವರಿಗೆ, ಕನ್ನಡಿಗರಿಗೆ ತಮಿಳುನಾಡಿನಲ್ಲಿರುವ ಶಿವಭಕ್ತರ ವಿಷಯದಲ್ಲಿ ಹೆಚ್ಚು ತಿಳಿದಿರಲಾರದು ಅಂತ ನಾನು ಭಾವಿಸಿದ್ದರಿಂದ ಎಲ್ಲ ಕನ್ನಡ ಬಾಂಧವರಿಗೂ ಈ ವಿಷಯಗಳು ತಿಳಿಯಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶಿವಭಕ್ತರು ಅಂತಂದರೆ, ಕನ್ನಡ ತಮಿಳುನಾಡಿನ ಶಿವಭಕ್ತರು ಅಂದರೆ ಅದರಲ್ಲಿ ವಿಶಿಷ್ಟವಾಗಿ ನಾಯನಾರ್ಗಳು ಒಂದು ವಿಶೇಷ ಜಾಗವನ್ನು ಹೊಂದಿದ್ದಾರೆ. ಇವರುಗಳ ಭಕ್ತಿ, ಶಿವಭಕ್ತಿ ಅಪ್ರತಿಮವಾದುದು, ಅಸಾಮಾನ್ಯವಾದುದು. ಅದರಿಂದ ಈ ವಿಷಯ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಈ ಬ್ರಹ್ಮಾಂಡದಲ್ಲಿ ಭೂಲೋಕವು ಸೃಷ್ಟಿಯಾಗಿದೆ. ಬ್ರಹ್ಮಾಂಡದಲ್ಲಿ ಭೂಲೋಕ ಎಷ್ಟು ಚಿಕ್ಕದು ಅಂತಂದರೆ ಅದು ಒಂದು ದೊಡ್ಡ ಕ್ಯಾನ್ವಾಸ್ ಶೀಟ್ನಲ್ಲಿ ಒಂದು ಚುಕ್ಕೆ ಥರ ಅಷ್ಟು ಚಿಕ್ಕದಾಗಿದೆ. ಈ ಭೂಲೋಕದಲ್ಲಿ ಅನೇಕಾನೇಕ ಜೀವರಾಶಿಗಳು ಸೃಷ್ಟಿಯಾಗಿವೆ. ಅದರಲ್ಲಿ ಜಲಚರಗಳು, ಸರೀಸೃಪಗಳು, ಪಕ್ಷಿಗಳು, ಚತುಷ್ಪಾದಗಳು, ಕ್ರಿಮಿಕೀಟಾದಿಗಳು, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವೂ ಸೃಷ್ಟಿಯಾಗಿವೆ. ಇದರ ಜೊತೆಗೆ ಮನುಷ್ಯ ಕುಲವೂ ಸೃಷ್ಟಿಯಾಗಿದೆ. ಮನುಷ್ಯ ಜಾತಿಯು ಅತ್ಯುತ್ತಮವಾದುದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದಾಸರು ಹಾಡಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಮನುಷ್ಯ ಜನ್ಮ ಎಷ್ಟು ದೊಡ್ಡದು ಅಂತ. ಈ ಮನುಷ್ಯ ಜನ್ಮವನ್ನು ಹೊತ್ತವರಲ್ಲಿ ಅನೇಕರು ತಮ್ಮ ಜನ್ಮದಲ್ಲಿ ಏನಾದರೂ ಸಾರ್ಥಕವಾದುದನ್ನು ಸಾಧಿಸಿ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, ಏನಾದರೂ ಒಳ್ಳೆಯದು ಕೊಡಬೇಕು ಅಂತ ಹೇಳಿ ಅನೇಕರು ಪ್ರಯತ್ನ ಮಾಡಿ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಈವಾಗಲೂ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ವಿಜ್ಞಾನಿಗಳು ಸಮಾಜಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಕಲಾವಿದರು, ದಾನ ಧರ್ಮಗಳನ್ನು ಮಾಡುವಂತಹ ಮಹನೀಯರು, ಮತ್ತು ಈ ಥರ ವೈದ್ಯರು, ಇವರೆಲ್ಲರೂ ಸಮಾಜಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಪ್ರಸಿದ್ಧರಾಗಿದ್ದಾರೆ. ಆದರೆ ಈ ಮನುಷ್ಯ ಕುಲದಲ್ಲಿ ಜನಿಸಿರುವ ಮತ್ತೊಂದು ವರ್ಗದ ಜನರು ಏನು ಯೋಚನೆ ಮಾಡಿದ್ದಾರೆ ಅಂತಂದರೆ, ಇದೆಲ್ಲಕ್ಕಿಂತಲೂ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆತನ ದರ್ಶನವನ್ನು ಪಡೆದರೆ ಅದೇ ಜೀವನದ ಪರಮಧ್ಯೇಯ ಅಂತ ತಿಳ್ಕೊಂಡು ಸಾಧನೆಗಳನ್ನು ಮಾಡಿ ಎಷ್ಟೋ ಜನ ಮಹನೀಯರು ಸಾರ್ಥಕ ಪಡಿಸಿಕೊಂಡಿದ್ದಾರೆ ಅವರ ಜನ್ಮವನ್ನು. ಹೀಗೆ ಮನುಷ್ಯ ಜನ್ಮವನ್ನು ದೈವ ಸಾಕ್ಷಾತ್ಕಾರಕ್ಕಾಗಿ ಸಾರ್ಥಕ ಪಡಿಸಿಕೊಂಡವರಲ್ಲಿ ಅನೇಕ ಭಕ್ತರಿದ್ದಾರೆ. ಭಕ್ತರುಗಳು ಕೆಲವರು ಒಂದು ಪಂಥದವರು, ವಿಷ್ಣುವೇ ನಮ್ಮ ದೇವರು, ಆರಾಧ್ಯ ದೇವರು ವಿಷ್ಣುವೇ ಅಂತ ನಂಬಿ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಟ್ಟು ಸಾರ್ಥಕ ಪಡಿಸಿಕೊಂಡಿದ್ದಾರೆ. ಇವರನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ಇನ್ನೊಂದು ಪಂಥದವರು ಪರಮೇಶ್ವರನೇ ನಮ್ಮ ಆರಾಧ್ಯ ದೇವರು, ಇದನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡರೆ ಜನ್ಮ ಸಾರ್ಥಕವಾಯಿತು ಎಂದು ತಿಳಿದು ಕಾಯಾವಾಚ ಮನಸ್ಸ ಶಿವನ ಭಕ್ತಿಯಲ್ಲಿ ಮಗ್ನರಾಗಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಇವರಿಗೆ ಶ್ರೀಶೈವರು ಅಂತ ಹೆಸರು. ಹೀಗೆ ಶ್ರೀಶೈವರಲ್ಲಿ ಒಂದು ವಿಶಿಷ್ಟವಾದ ತಮಿಳುನಾಡಿನ ಭಕ್ತರು ನಾಯನಾರ್ಗಳು ಬರ್ತಾರೆ. ಇವರ ಭಕ್ತಿ ಅಸಾಮಾನ್ಯವಾದುದು, ಅಪ್ರತಿಮವಾದುದು. ಇದನ್ನು ನಾವು ಒಬ್ಬೊಬ್ಬರ ಚರಿತ್ರೆಯನ್ನು ನೋಡಿದಾಗ ಕಾಣಬಹುದು. ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳಿದುಕೊಳ್ಳುವ ಮೊದಲು ಸುಂದರಮೂರ್ತಿ ನಾಯನಾರ್ ಅನ್ನುವ ಭಕ್ತರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಸುಂದರಮೂರ್ತಿ ನಾಯನಾರ್ ಅವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವರ ವಿವಾಹ ಗೊತ್ತಾಗಿರುತ್ತೆ. ವಿವಾಹ ಇನ್ನೇನೋ ಮಾಂಗಲ್ಯ ಧಾರಣೆಯೇ ಆಗಬೇಕು ಅನ್ನುವಾಗ ವಿವಾಹ ಮಂಟಪದಲ್ಲಿ, ವಿವಾಹದ ಸಭೆಯಲ್ಲಿ ಒಬ್ಬ ಶಿವಭಕ್ತರು ಬರ್ತಾರೆ. ಆ ಶಿವಭಕ್ತ ಬೇರೆ ಯಾರು ಅಲ್ಲ, ಪರಮಶಿವನೇ ಬಂದಿರೋದು ಅಲ್ಲಿಗೆ. ಪರಮಶಿವನೇ ಬಂದು ಏನು ಅಂತಂದರೆ ಶಿವಭಕ್ತರ ವೇಷದಲ್ಲಿ, ಮಾರು ವೇಷದಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಈ ಮದುವೆ ನಡೆಯೋ ಹಾಗಿಲ್ಲ, ನಡೆಯಬಾರದು. ಎಲ್ಲರೂ ಆಶ್ಚರ್ಯಪಡ್ತಾರೆ, ಸುಂದರಮೂರ್ತಿ ನಾಯನವ್ರ ಮದುವೆಯನ್ನು ತಡೆಯೋದಕ್ಕೆ ಯಾರು ಬಂದಿದ್ದಾರೆ, ಯಾಕೆ ಅಂತ ಎಲ್ಲರೂ ಆಶ್ಚರ್ಯವಾಗುತ್ತೆ. ಆವಾಗ ಕೇಳ್ತಾರೆ, ಯಾರಪ್ಪ ಯಾಕೆ ಆಗಬಾರ್ದು ಮದುವೆ ಅಂತ ಕೇಳಿದ್ರೆ ಆ ಶಿವಭಕ್ತರು ಹೇಳ್ತಾರೆ, ಈತ ಈ ವರ ಇದಾನಲ್ಲ ಸುಂದರಮೂರ್ತಿ, ನನಗೆ ದಾಸ, ನನ್ನ ದಾಸ ಈತ, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ತಡೀತಾರೆ ಮದುವೆಯನ್ನು. ಅದಕ್ಕೆ ಅವ್ರು ಕೇಳ್ತಾರೆ, ನೀನು ದಾಸ ಅಂತ ಹೇಳಿದ್ರೆ ನಾವು ಯಾತಕ್ಕೆ ಒಪ್ಕೊಳ್ಬೇಕು? ಒಪ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಇಲ್ಲ, ಇವ್ರ ತಾತ ನನಗೊಂದು ಕರಾರ್ ಪತ್ರ ಬರ್ಕೊಟ್ಟಿದ್ದಾರೆ, ಅದರ ಪ್ರಕಾರ ಇವರು ಮಾತ್ರ ಅಲ್ಲ ಇವರು ವಂಶದವರೆಲ್ಲರೂ ನನಗೆ ಗುರಾಮ್ರೆ ಅಂತ ಹೇಳಿ ಆ ಕರಾರ್ ಪತ್ರವನ್ನು ತೋರಿಸ್ತಾರೆ ಎಲ್ರಿಗೂ. ಎಲ್ರಿಗೂ ಕರಾರ್ ಪತ್ರ ತೋರಿಸಿದರೆ ಅದರಲ್ಲಿರೋ ಸಹಿ ಯಾರ್ದಿದೆ ಅಂತಂದರೆ ಈ ಸುಂದರಮೂರ್ತಿಯವರ ತಾತನವರ ಸಹಿ. ಅಲ್ಲೇ ಸುಂದರಮೂರ್ತಿಯವರ ತಂದೆಯವರು ಇದ್ದರು, ಸಹಿಯನ್ನು ನೋಡಿದರು, ಹೌದು ಇದು ನಮ್ಮ ತಂದೆಯವರದೇ ಸಹಿ, ಅನುಮಾನವಿಲ್ಲ ಅಂತ ಸಮರ್ಥಿಸಿದರು. ಹೀಗೆ ಸಮರ್ಥನೆ ಆದ ಕೂಡಲೇ ಮದುವೆ ನಿಂತಿತು. ಸುಂದರಮೂರ್ತಿಯವರು ಅವರ ಸೇವಕನಾಗಿ ಅವರ ಹಿಂದೆ ಹೋಗಬೇಕಾದ ಬಂತು. ನನ್ನ ಹಿಂದೆ ಬಾಪ ಅಂತ ಕರ್ಕೊಂಡು ಹೋದರು. ಅವರು ಹೀಗೆ ಕರ್ಕೊಂಡು ಹೋದ ಮೇಲೆ ಈ ಪಂಚಾಯಿತಿಯೆಲ್ಲ ನಡೆದಿದ್ದು ತಿರುವಣ್ಣೈನಲ್ಲೂರನ್ನೋ ಊರಿನಲ್ಲಿ, ಈ ಪಂಚಾಯಿತಿಯಲ್ಲಿ ಆಗಿ ತೀರ್ಮಾನವಾಗಿದ್ದು. ಅವರು ಅದೇ ಊರಿನಲ್ಲಿ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಸುಂದರಮೂರ್ತಿಯವರನ್ನು. ದೇವಸ್ಥಾನದೊಳಗೆ ಹೋಗಿ ಆ ಈಶ್ವರನ ಲಿಂಗದೊಳಗೆ ಐಕ್ಯವಾಗಿಬಿಟ್ರು ಆ ಶಿವಭಕ್ತರು. ಇದನ್ನು ಪಾಪ ಹಿಂದಿಂದ ಬಂದ ಸುಂದರಮೂರ್ತಿ ನೋಡ್ತಾ ನೋಡ್ತಾ ನೋಡ್ತಾ ಇದ್ದ ಹಾಗೇ ಅವರು ಐಕ್ಯವಾಗಿಬಿಟ್ರಲ್ಲ, ಪರಮಾಶ್ಚರ್ಯವಾಯಿತು. ಆಹಾ, ಬಂದಿದ್ದವರು ಶಿವಭಕ್ತರಲ್ಲ, ಶಿವನೇ ಬಂದಿರೋದು ಅಂತ ಹೇಳಿಬಿಟ್ಟು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರು. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ ಮೇಲೆ ಪರಮಶಿವನು ಆಜ್ಞೆ ಮಾಡ್ತಾನೆ, ಸುಂದರಮೂರ್ತಿಯವರೇ ಸುಂದರಮೂರ್ತಿಯವರೇ, ನೀವು ನನ್ನ ಮಹಿಮೆಯನ್ನು ಎಲ್ಲ ಕಡೆ ಹಾಡಿ ಹೊಗಳಿ ಪ್ರಸಾರ ಮಾಡಿ ಅಂತ ಅವರಿಗೆ ಆಣತಿ ಇಡ್ತಾರೆ. ಆ ಪ್ರಕಾರ ಸುಂದರಮೂರ್ತಿಯವರು ಊರಿಂದ ಊರಿಗೆ ಹೋಗಿ ಶಿವನ ಗುಣಗಾನ ಮಾಡಿ ಶಿವನ ಹಾಡನ್ನು ಹೊಗಳಿ ಹೊಗಳಿ ಎಲ್ಲ ಊರಿಗೂ ಹೋಗ್ತಾರೆ. ಹೀಗೆ ಹೋಗ್ತಾ ಇರುವಾಗ ತಿರುವಾರೂರು, ಅಲ್ಲಿ ತ್ಯಾಗರಾಜಸ್ವಾಮಿ ದೇವಸ್ಥಾನವಿದೆ, ಆ ತಿರುವಾರೂರಿಗೆ ಹೋಗಿ ದೇವರ ದರ್ಶನ ಪಡೆಯೋಕ್ಕೆ ದೇವಸ್ಥಾನದೊಳಗೆ ಹೋಗ್ತಾರೆ. ದೇವಸ್ಥಾನದೊಳಗೆ ಹೋಗುವಾಗ ಅಲ್ಲಿ ಇದ್ದ ಸಭಾಮಂಟಪದಲ್ಲಿ ಅನೇಕ ಶಿವಭಕ್ತರು ಸೇರಿದ್ದಾರೆ. ಅವರೆಲ್ಲ ಶಿವನ ವಿಷಯವಾಗಿ ಅವರಿಗೆ ತಿಳಿದ ವಿಷಯಗಳನ್ನು ಒಬ್ಬರಿಗೊಬ್ಬರು ವಿಮರ್ಶಿಸಿಕೊಂಡು ಚರ್ಚೆ ಮಾಡ್ತಾ ಕುಳಿತಿದ್ದಾರೆ. ಅದನ್ನು ನೋಡ್ತಾ ಮುಂದೆ ಸಾಗಿದ್ದಾರೆ ಸುಂದರಮೂರ್ತಿಯವರು. ಆವಾಗ ಅವರಿಗೆ ಮನಸ್ಸಿನಲ್ಲಿ, ಆಹಾ, ಇಂಥ ಶಿವಭಕ್ತರ ಸೇವಕನಾಗಬೇಡವೆ ನಾನು, ಇವರ ಶಿವಭಕ್ತಿಗಿಂತ ಶಿವಭಕ್ತರ ಸೇವಕನಾಗ ಆಗಬೇಕು ನಾನು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ದೇವರ ಕಡೆಗೆ ನೆಟ್ಟಿಗೆ ನಡೆದು ಹೋಗ್ತಾರೆ ದೇವರ ಸಾನ್ನಿಧ್ಯಕ್ಕೆ. ಇದನ್ನು ನೋಡ್ತಾ ಇದ್ದರಲ್ಲಿ ಒಬ್ಬರು ವಿರಣ್ಮಿಂಡನಾಯನರನ್ನು ಒಬ್ಬರು ನೋಡ್ತಾರೆ, ಇದೇನು ಈ ಮನುಷ್ಯ ನೆಟ್ಟಿಗೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ, ಈ ಶಿವಭಕ್ತರನ್ನೆಲ್ಲ ನೋಡಿ ಗಮನಿಸಿದೆ, ಒಂದು ನಮಸ್ಕಾರವನ್ನು ಹೇಳಿದೆ, ಮುಂದೆ ಹೋಗ್ತಾ ಇದ್ದಾರಲ್ಲ ಇದು ಅಗೌರವ ತೋರಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗದ್ದಲ ಮಾಡಿದ್ರು. ಅಲ್ಲಿ ಗದ್ದಲ ಮಾಡಿದ್ರು, ಏಯ್, ನಮಗೆಲ್ಲ ಅವಮಾನ ಮಾಡ್ತಾ ಇದೆಯಾ, ಅಗೌರವ ತೋರಿಸ್ತಾ ಇದೆಯಾ, ನೀನು ಶಿವಭಕ್ತನಾಗಿರೋದಕ್ಕೆ ಅರ್ಹನೇ ಅಲ್ಲ, ದೇವಸ್ಥಾನದಿಂದ ಹೊರಟು ಹೋಗು ಅಂತ ಕೂಗಾಡ್ತಾ ಇದ್ದಾರೆ. ಅಷ್ಟೇ ಸಾಲದು ಅಂತ ಶಿವನ ಮೇಲೂ ಕೂಗಾಡ್ತಾ ಇದ್ದಾರೆ. ಇಂಥವನನ್ನು ನೀನು ನನ್ನ ಭಕ್ತ ಅಂತ ಹೇಳ್ಕೋತಿದೆಯಲ್ಲ, ನೀನೆಂಥ ಶಿವ, ನೀನು ನಿನ್ನನ್ನು ಬೇಯಬೇಕಾದ್ದೆ ಅಂದ್ಬಿಟ್ಟು ಕೋಪಿಸ್ಕೊಂಡು ಉಗ್ರರಾಗಿದ್ದಾರೆ. ಇದೆಲ್ಲ ಏನು ನಡೀತಾ ಇದೆ ಅನ್ನೋದು ಸುಂದರಮೂರ್ತಿ ಪಾಪ ಏನು ಗೊತ್ತಿಲ್ಲ. ನೇರವಾಗಿ ಹೋದರು ಸ್ವಾಮಿಗೆ, ನಮಸ್ಕಾರ ಮಾಡಿದ್ರು, ನನ್ನನ್ನು ಶಿವಭಕ್ತರಿಗೆ ಅಡಿಯಾಳಾಗಿ ಮಾಡು ತಂದೆ ಅಂತ ಕೇಳಿದ್ರು. ಪರಮಾತ್ಮ ಹೇಳ್ತಾನೆ ಅವಾಗ, ಪರಮಶಿವನು ಹೇಳ್ತಾನೆ, ಹಾಗೇ ಆಗಲಪ್ಪ, ಈ ಶಿವಭಕ್ತರ ಅಡಿಯಾಳು ನೀನು. ಅದೇ ತರಹ ಇವರ ಪ್ರತಿಯೊಬ್ಬರ ಶಿವಭಕ್ತರ ಮಹಿಮೆಯನ್ನು ಕೊಂಡಾಡಿ ಹಾಡು ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಅಲ್ಲಿ ಇವರು ಕೇಳ್ತಾರೆ ಸುಂದರಮೂರ್ತಿ, ನಾನು ಹೇಗೆ ಹಾಡೋದು, ಏನಾದರೂ ಹುಳು ಕೊಡಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಪರಮಶಿವ ಹೇಳ್ತಾನೆ, ತಿಲ್ಲಯ್ಯವಾಳ ಅಂದನರ್ಥಂ ಅಡಿಯಾರ್ಕು ಮಡಿಯೇ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಶಿವನಡಿಯಾರುಗಳು, ಶಿವದಾಸರು, ಶಿವಭಕ್ತರನ್ನು ಒಂದೊಂದು ಶ್ಲೋಕದಲ್ಲೂ ಹಾಡಿ ಹೊಗಳಿ ಇದು ಮಾಡುವಂಥ ಬಂದಾಗ ಅಲ್ಲಿ ಅದೇ ದೇವಸ್ಥಾನದಲ್ಲಿ ಹಾಡ್ತಾರೆ. ಹಾಗೇನೆ ತಿಲ್ಲವಾಳ್ ಅಂದನರ್ಥಂ ಅಡಿಯಾರ್ಕು ಮಡಿಯೇನಂತ ಹೇಳಿ ಒಬ್ಬೊಬ್ಬರ ಶಿವಭಕ್ತರನ್ನು ಕೊಂಡಾಡಿ ಕೊಂಡಾಡಿ ಹಾಡಿದಾಗ ಆ ವಿರಣ್ಮಿಂಡ ನಾಯನಾರಿಗೆ ಆಶ್ಚರ್ಯವಾಗುತ್ತೆ. ಆ ಕೋಪವೆಲ್ಲ ಸರ್ರಂತ ಎಲ್ಲೋ ಪಾತಾಳಕ್ಕೆ ಇಳಿದುಕೊಂಡು ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈ ರಚನೆಗಳು, ಶಿವಭಕ್ತರನ್ನು ಕೊಂಡಾಡಿದ ರಚನೆಗಳು ತಿರುತ್ತಂಡರ್ ತೋಗೈ ಅಂತ ಕರೆಸಿಕೊಂಡಿವೆ. ಹೀಗೆ ತಿರುತ್ತಂಡರ ತೋಗೆ ಆಯಿತು. ಅದನ್ನು ಅವರು ತಿರುತ್ತಂಡರ ತೋಗೆಯಲ್ಲಿ
1: 63
0: ನಾಯನಾರ್ಗಳು ಅವರು ರಚಿಸಿದ ರಚನೆಗಳು ಮತ್ತು 9 ಶಿವಭಕ್ತರು ಅಂದರೆ ಗ್ರೂಪ್ಸ್ ಶಿವಭಕ್ತ ವೃಂದ ಇವುಗಳನ್ನೆಲ್ಲ ಹೊಗಳಿ ಹಾಡಿದ್ದಾರೆ. 60 ನಾಯನಾರ್ಗಳು 9 ಶಿವಭಕ್ತ ವೃಂದ ಇವುಗಳನ್ನು ಹಾಡಿ ಹೊಗಳಿದರು. ಇದಾದ ನಂತರ ಸ್ವಲ್ಪ ಸಮಯದ ನಂತರ ನಂಬಿಯ ಅಂಡಾರ್ ನಂಬಿಯನ್ನವರು ಇದನ್ನು 89 ಶ್ಲೋಕಗಳಾಗಿ ವಿಸ್ತಾರವಾಗಿ ರಚಿಸಿದರು. ಅವಾದ ಅನೇಕ ವರ್ಷಗಳ ನಂತರ ಮೇ ಬಿ 100 ವರ್ಷಗಳು ಕಳೆದಿರಬಹುದು, ಶೇಖಿಯಾರ್ ಅನ್ನುವರು ಈ ತಿರುತ್ತೊಂಡರ್ ತೋಗೆಯನ್ನು ಪುನಃ ರಚಿಸಿದರು. ಅವರಿಗೆ ರಚನೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು ಯಾರು ಅಂತಂದರೆ ಅನವಾಯ ಶೋಳರ್ ಎನ್ನುವ ಮಹಾರಾಜರು. ಇದನ್ನು ನೀವು ದಯವಿಟ್ಟು ಚೆನ್ನಾಗಿ ಪುನರ್ರಚನೆ ಮಾಡಿ ವಿಸ್ತಾರವಾಗಿ ಎಲ್ರಿಗೂ ತಿಳಿಯುವ ಹಾಗೆ ರಚನೆ ಮಾಡಿ ಅಂತ ಶೇಖಿಯಾರ್ ಅವರನ್ನು ಕೇಳಿಕೊಂಡರು. ಶೇಖಿಯಾರ್ ಅವರು ಚಿದಂಬರಂ ದೇವಸ್ಥಾನದಲ್ಲಿ ಕುಳಿತು ಇದನ್ನು ಪುನಃ ರಚಿಸಿದರು, ಬಹಳ ಚೆನ್ನಾಗಿ ರಚಿಸಿದರು. ಇದರಲ್ಲಿ 60 ಜನ ನಾಯನಾರ್ಗಳು ಅಲ್ಲದೆ ಸುಂದರಮೂರ್ತಿ ನಾಯನಾರ್ಗಳ ಚರಿತ್ರೆ, ಅವರ ತಂದೆ ತಾಯಿಗಳ ಚರಿತ್ರೆಯು ಸೇರಿ 63 ನಾಯನಾರ್ಗಳ ಚರಿತ್ರೆ ಸೇರಿದೆ. ಇದನ್ನು ಪರಮಶಿವನನ್ನು ಕೇಳಿದ್ರು, ಹೇಗಪ್ಪ ನಾನು ಪ್ರಾರಂಭ ಮಾಡಲಿ ಅಂತ ಶೇಖಿಯಾರ್ ಅವರು ಕೇಳಿದ್ರು. ಅದಕ್ಕೆ ಅವರು ಶಿವಪರಿಮಾಣ ಅಪಣೆ ಕೊಡಿಸಿದ್ರು, ಇದನ್ನು ಉಲಗಲಾಂ ಅಂತ ಪ್ರಾರಂಭ ಮಾಡಿ ಅಂತ ಹೇಳಿದರು. ಹೀಗೆ ನಾಯನಾರ್ಗಳ ಚರಿತ್ರೆ ರಚನೆ ಆಯಿತು. ಇದನ್ನೇ ಶಿವ ಪೆರಿಯ ಪುರಾಣಂ ಅಂತ ತಮಿಳಿನಲ್ಲಿ ಕರೀತಾರೆ. ಹೀಗೆ ನಾಯನಾರ್ಗಳ ಚರಿತ್ರೆ ಪೆರಿಯ ಪುರಾಣಂ ಅಂತ ಪ್ರಸಿದ್ಧಿಯಾಗಿದೆ. ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳ್ಕೊಂಡ ಮಾತ್ರಕ್ಕೇ ಸಾಲದು, ಅವರ ಕೆಲವು ವಿಶಿಷ್ಟವಾದ ಗುಣಗಳನ್ನು ಎಲ್ಲ ಕೂಡ ಸ್ವಲ್ಪ ಈಗಲೇ ತಿಳಿದುಕೊಂಡರೆ ಒಳ್ಳೆಯದು. ಏನು ಅಂತಂದರೆ, ಈ ನಾಯನಾರ್ಗಳೆಲ್ಲ ಒಂದೇ ಕಾಲದಲ್ಲಿ ಇದ್ದವರಲ್ಲ, ಸಮಕಾಲೀನರಲ್ಲ. ಒಂದು 2-3 ಜನ ಅಂದ್ಬಿಟ್ರೆ ಮಿಕ್ಕವರೆಲ್ಲ ಯಾವಾಗಲೋ ಹುಟ್ಟಿ ಬಂದು ದೊಡ್ಡವರಾಗಿ ಶಿವಭಕ್ತರಾಗಿ ಹೋದವರು. ಮತ್ತು ಇವರಲ್ಲಿ ಸ್ತ್ರೀಯರೂ ಕೂಡ ಇದ್ದಾರೆ, ನಾಯನಾರ್ಗಳು ಸ್ತ್ರೀ ನಾಯನಾರ್ಗಳಿದ್ದಾರೆ. ಪುರುಷ ನಾಯನಾರ್ಗಳು ಮಾತ್ರವೇ ಅಲ್ಲ, ಸ್ತ್ರೀ ನಾಯನಾರ್ಗಳು ಇದ್ದಾರೆ. ಆಮೇಲೆ ಇನ್ನೇನು ಅಂತಂದರೆ, ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರೋರು ಅಂದರೆ ಮಹಾರಾಜ ಮಹಾರಾಜರುಗಳು, ಅತಿ ಕೀಳು ಮಟ್ಟದಲ್ಲಿರುವ ಕುಂಬಾರರು, ಬೆಸ್ತರು, ಬೇಡರು, ಈ ವರ್ಗದಲ್ಲವರು ಕೂಡ ಈ ಶಿವಭಕ್ತರಲ್ಲಿ ಸೇರಿರುವುದು ಬಹಳ ದೊಡ್ಡ ಸಂಗತಿ. ಎಲ್ಲ ಜನಾಂಗದವರು ಇದ್ದಾರೆ ಇದರಲ್ಲಿ, ಒಬ್ಬರು ಮೇಲು ಒಬ್ಬರು ಕೀಳು ಅಂತ ಇಲ್ಲದೆ. ನಾಯನಾರ್ ಅಂದರೆ ಮುಗಿದೋಯ್ತು, ಎಲ್ಲರಿಗೂ ಕೈ ಮುಗಿಬೇಕು ಹಾಗಿದ್ದಾರೆ. ಹೀಗೆ ಇವರ ಚರಿತ್ರೆ. ಈ ಶಿವ ನಾಯನಾರ್ಗಳನ್ನು ನಾವು ಇವಾಗ ತಮಿಳುನಾಡಿನ ಯಾವ ಶಿವಾಲಯದಲ್ಲಿ ಹೋದರೂ, ಪ್ರಮುಖವಾದ ಶಿವಾಲಯದಲ್ಲಿ ಹೋದರೂ ಮೂರ್ತಿ ರೂಪದಲ್ಲಿಯೇ ಕಂಡು ದರ್ಶನ ಪಡೆಯಬಹುದು. ಯಾಕೆ ನಮ್ಮ ಕರ್ನಾಟಕದಲ್ಲಿನ ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಮೂರು ನಾಯನಾರ್ಗಳು ಮೂರ್ತಿ ರೂಪದಲ್ಲಿ ದರ್ಶನ ಕೊಡ್ತಾರೆ. ಆದ್ದರಿಂದ ತಾವುಗಳೆಲ್ಲರೂ ಶಿವಾಲಯಕ್ಕೆ ಹೋದಾಗ ಬರೀ ಶಿವನನ್ನೇ ನೋಡಿ ಬರದೆ ಈ ನಾಯನಾರ್ಗಳನ್ನು ಸಹ ದರ್ಶನ ಮಾಡಿ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಮುಂದೆ ಒಬ್ಬೊಬ್ಬರ ಪ್ರತಿಯೊಬ್ಬ ನಾಯನಾರ್ಗಳ ವಿಡಿಯೋವನ್ನು ಮಾಡಿ ತಮಗೆ ಸಮರ್ಪಿಸಬೇಕು ಅಂತ ಇದ್ದೇನೆ. ಅದುವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ.
2: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
3: Dear listeners of shaivam.org, the following is Shukla Yajurvedam, Karmashaka, Adhyayam 24.
4: Atha Chaturvimshodhyayaha.
5: Om.
4: Tejo Osi Shukram Amrutam Ayushpa Ayurme Pahi. ದೇವಸ್ಯತ್ವಾಸ ವಿದುಃಪ್ರಾಸ ವೇಶ್ವಿನೋರ್ಬಾಹುಭ್ಯಾಂ ಉಷ್ಣೋ ಹಸ್ತಾಭ್ಯಾಮಾದಾದೇ ಇಮಾಮಾಗೃಭ್ನನ್ ರಶನಾಮೃತಸ್ಯ ಪೂರ್ವ ಆಯುಷಿ ವಿದಥೇಷು ಕವ್ಯ ಸಾನೋ ಅಸ್ಮಿನ್ ಸುತ ಆಬಾಭೂವ ಋತಸ್ಯ ಸಾಮನ್ಸರಮಾರಪಂತಿ ಅಭಿಧಾಸಿ ಭುವನಮಸಿ ಯಂತಾಸಿ ಧರ್ತಾ ಸತ್ವಮಗ್ನಿಂ ವೈಶ್ವಾನರಗ್ನೇ ಸಪ್ರಾಥ ಸಂಗಚ್ಛ ಸ್ವಾಹಾ ಕೃತಸ್ವಗಾತ್ವಾ ದೇವೇಭ್ಯಃ ಪ್ರಜಾಪಾತಯೇ ಬ್ರಹ್ಮನ್ನಶ್ವಂ ಭನ್ಸ್ಯಾಮಿ ದೇವೇಭ್ಯಃ ಪ್ರಜಾಪ

ಮಹೇ ಅಗ್ನಿಗ್ಸ್ತೋ ಮೇನ ಬೋಧಯ ಸಮಿಧಾನೋ ಅಮರ್ತ್ಯಂ ಹವ್ಯಾದೇವೇಷು ನೋ ದಧತೆ ಸಹವ್ಯವಾಳಮರ್ತ್ಯ ಉಷಿಗ್ದೂತಶ್ಚ ನೋ ಹಿತಃ ಅಗ್ನಿರ್ಧಿ

ಗೌರೀಭರ್ತಾ ಗಣೇಶ್ವರ ಅಷ್ಟಮೂರ್ತಿರ್ವಿಶ್ವಮೂರ್ತಿ ತ್ರಿವರ್ಗಸ್ವರ್ಗಸಾಧನ ಜ್ಞಾನಗಮ್ಯೋ ದೃಢಪ್ರಜ್ಞ ದೇವದೇವಸ್ತ್ರಿಲೋಚನ ವಾಮದೇವೋ ಮಹಾದೇವ ಪಟುಃ ಪರಿವೃಢೋ ದೃಢ ವಿಶ್ವರೂಪೋ ವಿರೂಪಾಕ್ಷ ವಾಗೀಶಶುಚಿಸತ್ತಮಃ ಸರ್ವಪ್ರಮಾಣ ಸಂವಾದಿ ವೃಷಾಂಕೋ ವೃಷವಾಹನಃ ಈಶಃ ಪಿನಾಕೀ ಖಟ್ವಾಂಗಿ ಚಿತ್ರವೇಷಶ್ಚಿರಂತನಃ ತಮೋಹರೋ ಮಹಾಯೋಗಿ ಗೋಪ್ತಾ ಬ್ರಹ್ಮಾ ಚ ಧೂರ್ಜಟಿಃ ಕಾಲಕಾಲಃ ಕೃತ್ತಿವಾಸಾಃ ಸುಭಗಃ ಪ್ರಣವಾತ್ಮಕಃ ಉನ್ನದ್ರಃ ಪುರುಷೋ ಜುಷ್ಯಃ ದುರ್ವಾಸಾಃ ಪುರಶಾಸನಃ ದಿವ್ಯಾಯುಧಸ್ಕಂದಗುರುಃ ಪರಮೇಷ್ಠೀ ಪರಾತ್ಪರಃ ಅನಾದಿಮಧ್ಯನಿಧನಃ ಗಿರೀಶೋ ಗಿರಿಜಾಧವಃ ಕುಬೇರಬಂಧುಶ್ರೀಕಂಠಃ ಲೋಕವರ್ಣೋತ್ತಮೋ ಮೃದುಃ ಸಮಾಧಿವೇದ್ಯಃ ಕೋದಂಡೀ ನೀಲಕಂಠಃ ಪರಸ್ವಧೀಃ ವಿಶಾಲಾಕ್ಷೋ ಮೃಗವ್ಯಾಧಃ ಸುರೇಶಸ್ಸೂರ್ಯತಾಪನಃ ಧರ್ಮಧಾಮ ಕ್ಷಮಾಕ್ಷೇತ್ರಂ ಭಗವಾನ್ ಭಗನೇತ್ರಭಿತ್ ಉಗ್ರಃ ಪಶುಪತಿಸ್ತಾರ್ಕ್ಷ್ಯಃ ಪ್ರಿಯಭಕ್ತಃ ಪರಂತಪಃ ದಾತಾ ದಯಾಕರೋ ದಕ್ಷಃ ಕರ್ಮಂದೀ ಕಾಮಶಾಸನಃ ಶ್ಮಶಾನ ನಿಲಯಃ ಸೂಕ್ಷ್ಮಃ ಶ್ಮಶಾನಸ್ಥೋ ಮಹೇಶ್ವರಃ ಲೋಕಕರ್ತಾ ಮೃಗಪತಿಃ ಮಹಾಕರ್ತಾ ಮಹೌಷಧಿಃ ಉತ್ತರೋ ಗೋಪತಿರ್ಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ನೀತಿಸ್ಸುನೀತಿಶುದ್ಧಾತ್ಮಾ ಸೋಮಃ ಸೋಮರತಸುಖೀ ಸೋಮಪೋಮೃತಪಸ್ಸೌಮ್ಯಃ ಮಹಾತೇಜಾ ಮಹಾದ್ಯುತಿಃ ತೇಜೋಮಯೋಮೃತಮಯೋನ್ನಮಯಶ್ಚ ಸುಧಾಪತಿಃ ಅಜಾತಶತ್ರುರಾಲೋಕಃ ಸಂಭಾವ್ಯೋ ಹವ್ಯವಾಹನಃ ಲೋಕಕಾರೋ ವೇದಕರಃ ಸೂತ್ರಕಾರಃ ಸನಾತನಃ ಮಹರ್ಷಿಃ ಕಪಿಲಾಚಾರ್ಯಃ ವಿಶ್ವದೀಪ್ತಿಸ್ತ್ರಿಲೋಚನಃ ಪಿನಾಕಪಾಣಿರ್ಭೂದೇವಃ ಸ್ವಸ್ತಿದಸ್ವಸ್ತಿಕೃತ್ಸುಧೀಃ ಧಾತೃಧಾಮಾ ಧಾಮಕರಃ ಸರ್ವಗಸ್ಸರ್ವಗೋಚರಃ ಬ್ರಹ್ಮಸೃಗ್ವಿಶ್ವಸೃಗ್ಸರ್ಗಃ ಕರ್ಣಿಕಾರಃ ಪ್ರಿಯಃ ಕವಿಃ ಶಾಖೋ ವಿಶಾಖೋ ಗೋಶಾಖಃ ಶಿವೋಭಿಷಗನುತ್ತಮಃ ಗಂಗಾಪ್ಲವೋದಕೋ ಭವ್ಯಃ ಪುಷ್ಕಲಸ್ಥಪತಿಸ್ಥಿರಃ ವಿಜಿತಾತ್ಮಾ ವಿಧೇಯಾತ್ಮಾ ಭೂತವಾಹನಸಾರಥಿಃ ಸಗಣೋ ಗಣಕಾಯಶ್ಚ ಸುಕೀರ್ತಿಶ್ಚಿನ್ನ ಸಂಶಯಃ ಕಾಮದೇವಃ ಕಾಮಪಾಲಃ ಭಸ್ಮೋದ್ಧೂಲಿತ ವಿಗ್ರಹಃ ಭಸ್ಮಪ್ರಿಯೋ ಭಸ್ಮಶಾಯಿ ಕಾಮೀ ಕಾಂತಃ ಕೃತಾಗಮಃ ಸಮಾವರ್ತೋ ನಿವೃತ್ತಾತ್ಮಾ ಧರ್ಮಪುಂಜಃ ಸದಾಶಿವಃ ಅಕಲ್ಮಷಶ್ಚ ಪುಣ್ಯಾತ್ಮಾ ಚತುರ್ಬಾಹುರ್ದುರಾಸದಃ ದುರ್ಲಭೋ ದುರ್ಗಮೋ ದುರ್ಗಃ ಸರ್ವಾಯುಧವಿಶಾರದಃ ಅಧ್ಯಾತ್ಮಯೋಗನಿಲಯಃ ಸುತಂತುಸ್ತಂತುವರ್ಧನಃ ಶುಭಾಂಗೋ ಲೋಕಸಾರಂಗಃ ಜಗದೀಶೋ ಜನಾರ್ದನಃ ಭಸ್ಮಶುದ್ಧಿಕರೋ ಮೇರುಃ ಓಜಸ್ವೀ ಶುದ್ಧವಿಗ್ರಹಃ ಅಸಾಧ್ಯಃ ಸಾಧುಸಾಧ್ಯಶ್ಚ ಭೃತ್ಯಮರ್ಕಟರೂಪಧೃಕ್ ಹಿರಣ್ಯರೇತಃ ಪೌರಾಣಃ ರಿಪುಜೀವಹರೋ ಬಲೀ ಮಹಾಹೃದೋ ಮಹಾಗರ್ತಃ ಸಿದ್ಧೋ ವೃಂದಾರವಂದಿತಃ ವ್ಯಾಘ್ರಚರ್ಮಾಂಬರೋ ವ್ಯಾಲಿ ಮಹಾಭೂತೋ ಮಹಾನಿಧಿಃ ಅಮೃತೋ ಮೃವಪುಶ್ರೀಮಾನ್ ಪಾಂಚಜನ್ಯಃ ಪ್ರಭಂಜನಃ ಪಂಚವಿಂಶತಿ ತತ್ವಸ್ಥಃ ಪಾರಿಜಾತಃ ಪರಾತ್ಪರಃ ಸುಲಭಃ ಸುವ್ರತಃ ಶೂರಃ ವಾಂಗ್ಮಯೈಕನಿಧಿರ್ನಿಧಿಃ
वर्णाश्रमगुरुर्वर्णी शत्रुजिच्छत्रुतापनः आश्रमः क्षपणः क्षामः ज्ञानवानचलेश्वरः प्रमाणभूतो दुर्ज्ञेयः सुपर्णो वायुवाहनः धनुर्धरो धनुर्वेदः गुणशशिगुणाकरः सत्यसत्यपरो दीनः धर्मो गोधर्मशासनः अनन्तदृष्टिरानन्दः दण्डोदमयितादमः अभिचार्यो महामायः विश्वकर्मविशारदः वीतरागो विनीतात्मा तपस्वी भूतभावनः उन्मत्तवेषः प्रच्छन्नः जितकामो जितप्रियः कल्याणप्रकृतिः कल्पः सर्वलोकप्रजापतिः तरस्वी तारको धीमान् प्रधानः प्रभुरव्ययः लोकपालोऽन्तर्हितात्मा कल्पादिः कमलेक्षणः वेदशास्त्रार्थतत्त्वज्ञो नियमो नियताश्रयः चन्द्रः सूर्यः शनिः केतुः वराङ्गो विद्रुमच्छविः भक्तिवश्यः परं ब्रह्म मृगबाणापणो नघः अद्रिरद्यालयः कान्तः परमात्मा जगद्गुरुः सर्वकर्मालयस्तुष्टः मङ्गलो मङ्गलावृतः महातपादीर्घतपाः स्थविष्ठस्थविरोद्ध्रुवः अहः संवत्सरो व्याप्तिः प्रमाणं परमं तपः संवत्सरकरो मन्त्रः प्रत्ययः सर्वतापनः अजः सर्वेश्वरसिद्धः महातेजा महाबलः योगी योग्यो महारेताः सिद्धिः सर्वादिरग्रहः वसुर्वसुमनाः सत्यः सर्वपापहरो हरः सुकीर्तिशोभनस्रग्वी वेदाङ्गो वेदविन्मुनिः भ्राजिष्णुर्भोजनं भोक्ता लोकनाथो दुराधरः अमृतः शाश्वतः शान्तः बाणहस्तः प्रतापवान् कमण्डलुधरो धन्वी ह्यवाङ्मनसगोचरः अतीन्द्रियो महामायः सर्ववासश्चतुष्पथः कालयोगी महानादः महोत्साहो महाबलः महाबुद्धिर्महावीर्यः भूतचारी पुरन्दरः निशाचरः प्रेतचारी महाशक्तिर्महाद्युतिः अनिर्देश्यवपुः श्रीमान् सर्वाचार्यमनोगतिः बहुश्रुतिर्महामायः नियतात्मा ध्रुवो ध्रुवः ओजस्तेजोद्युतिधरः जनकः सर्वशासकः नृत्यप्रियो नृत्यनित्यः प्रकाशात्मा प्रकाशकः स्पष्टाक्षरो

0: ಸಾಕ್ಷಃ ವೃಷದೋ ವೃಷವರ್ಧನ ನಿರ್ಮಮೋ ನಿರಹಂಕಾರ ನಿರ್ಮೋಹೋ ನಿರುಪದ್ರವ ದರ್ಪ ದರ್ಪದೋ ದೃಪ್ತ ಸರ್ವಾರ್ಥಪರಿವರ್ತಕ ಸಹಸ್ರಾರ್ಚಿರ್ಭೂತಿಭೂಷಃ ಸ್ನಿಗ್ಧಾಕೃತಿರದಕ್ಷಿಣ ಭೂತಭವ್ಯಭವನ್ನಾಥ ವಿಭವೋ ಭೂತಿನಾಶನ ಅರ್ಥೋನರ್ಥೋ ಮಹಾಕೋಶಃ ಪರಕಾರ್ತ್ಯೈಕಪಂಡಿತಃ ನಿಷ್ಕಂಟಕಃ ಕೃತಾನಂದಃ ನಿರ್ವ್ಯಾಜೋ ವ್ಯಾಜಮರ್ದನಃ ಸತ್ವವಾನ್ ಸಾತ್ವಿಕಃ ಸತ್ಯಃ ಕೃತಸ್ನೇಹಃ ಕೃತಾಗಮಃ ಅಕಂಪಿತೋ ಗುಣಗ್ರಾಹಿ ನೈಕಾತ್ಮನೈಕಕರ್ಮಕೃತ್ ಸುಪ್ರೀತಃ ಸುಖದಃ ಸೂಕ್ಷ್ಮಃ ಸುಕರೋ ದಕ್ಷಿಣಾನಿಲಃ ನಂದಿಸ್ಕಂದೋ ಧರೋ ಧುರ್ಯಃ ಪ್ರಕಟಃ ಪ್ರೀತಿವರ್ಧನಃ ಅಪರಾಜಿತಃ ಸರ್ವಸಹಃ ಗೋವಿಂದಃ ಸತ್ವವಾಹನಃ ಅಧೃತಸ್ವಧೃತಃ ಸಿದ್ಧಃ ಪೂತಮೂರ್ತಿರ್ಯಶೋಧನಃ ವಾರಾಹ ಶೃಂಗಧೃಕ್ಶೃಂಗಿ ಬಲವಾನೇಕನಾಯಕಃ ಶ್ರುತಿಪ್ರಕಾಶಶ್ರುತಿಮಾನ್ ಏಕಬಂಧುರನೇಕಧೃಕ್ ಶ್ರೀವತ್ಸಲ ಶಿವಾರಂಭಃ ಶಾಂತಭದ್ರಃ ಸಮೋಯಶಃ ಭೂಷಯೋ ಭೂಷಣೋ ಭೂತಿಃ ಭೂತಿಕೃದ್ಭೂತಭಾವನಃ ಅಕಂಪೋ ಭಕ್ತಿಕಾಯಸ್ತು ಕಾಲಹಾನಿಃ ಕಲಾವಿಭುಃ ಸತ್ಯವ್ರತೀ ಮಹಾತ್ಯಾಗೀ ನಿತ್ಯಶಾಂತಿಪರಾಯಣಃ ಪರಾರ್ಥವೃತ್ತಿರ್ವರದಃ ವಿರಕ್ತಸ್ತು ವಿಶಾರದಃ ಶುಭದೋ ಶುಭಕರ್ತಾ ಚ ಶುಭನಾಮಾಶುಭಸ್ವಯಂ ಅನರ್ಥಿತೋ ಗುಣಗ್ರಾಹೀ ಹ್ಯಕರ್ತಾ ಕನಕಪ್ರಭಃ ಸ್ವಭಾವಭದ್ರೋ ಮಧ್ಯಸ್ಥಃ ಶತ್ರುಘ್ನೋ ವಿಘ್ನನಾಶನಃ ಶಿಖಂಡೀ ಕವಚೀ ಶೂಲೀ ಜಟೀ ಮುಂಡೀ ಚ ಕುಂಡಲೀ ಅಮೃತ್ಯುಸರ್ವದೃಕ್ಸಿಂಹಃ ತೇಜೋರಾಶಿರ್ಮಹಾಮಣಿಃ ಅಸಂಹ್ಯೇಯೋ ಪ್ರಮೇಯಾತ್ಮ ವೀರ್ಯವಾನ್ ವೀರ್ಯಕೋವಿದಃ ವೇದ್ಯಶ್ಚ ವೈ ವಿಯೋಗಾತ್ಮ ಸಪ್ತಾವರಮುನೀಶ್ವರಃ ಅನುತ್ತಮೋ ದುರಾಧರ್ಷಃ ಮಧುರಃ ಪ್ರಿಯದರ್ಶನಃ ಸುರೇಶಶರಣಃ ಸರ್ವಃ ಶಬ್ದಃ ಪ್ರತಪತಾಂವರಃ ಕಾಲಪಕ್ಷಃ ಕಾಲಕಾಲಃ ಸುಕೃತೀಕೃತವಾಸುಕಿಃ ಸುಕೃತೀಕೃತವಾಸುಕಿಃ ಮಹೇಶ್ವಾಸೋ ಮಹೀಭರ್ತಾ ನಿಷ್ಕಲಂಕೋ ವಿಶೃಂಖಲಃ ದ್ಯುಮಣಿಸ್ತರನಿರ್ಧನ್ಯಃ ಸಿದ್ಧಿದಃ ಸಿದ್ಧಿಸಾಧನಃ ವಿಶ್ವತಃ ಸಂಪ್ರವೃತ್ತಸ್ತು ವ್ಯೂಢೋರಸ್ಕೋ ಮಹಾಭುಜಃ ಸರ್ವಯೋನಿರ್ನಿರಾತಂಕಃ ನರನಾರಾಯಣಪ್ರಿಯಃ ನಿರ್ಲೇಪೋ ಯತಿಸಂಗಾತ್ಮ ನಿರ್ವ್ಯಂಗೋ ವ್ಯಂಗನಾಶನಃ ಸ್ತವ್ಯಸ್ತವ ಪ್ರಿಯಸ್ತೋತ ವ್ಯಾಸಮೂರ್ತಿರ್ನಿರಂಕುಲಃ ವ್ಯಾಸಮೂರ್ತಿರ್ನಿರಂಕುಲಃ ನಿರವದ್ಯಮಯೋಪಾಯಃ ವಿದ್ಯಾರಾಶಿಶ್ಚ ಸತ್ಕೃತಃ ಪ್ರಶಾಂತಬುದ್ಧಿರಕ್ಷುಣ್ಣಃ ಸಂಗ್ರಹೋ ನಿತ್ಯಸುಂದರಃ ವೈಯಾಘ್ರಧುರ್ಯೋಧಾತ್ರೀಶಃ ಸಂಕಲ್ಪಶರ್ವರೀಪತಿಃ ಪರಮಾರ್ಥಗುರುರ್ದತ್ತಃ ಸೂರಿರಾಶ್ರಿತವತ್ಸಲಃ ಸೋಮೋರಸಜ್ಞೋ ರಸದಃ ಸರ್ವಸತ್ವಾವಲಂಬನಃ ಏವಂ ನಾಂ ಸಹಸ್ರೇಣ ತುಷ್ಟಾವಹಿಹರಂ ಹರಿಃ ಪ್ರಾರ್ಥಯಾಮಾಸ ವೈ ಶಂಭುಂ ಪೂಜಯಾಮಾಸ ಪಂಕಜಃ ತತಃ ಸ ಕೌತುಕೀ ಶಂಭುಃ ಚಕಾರಚರಿತಂ ದ್ವಿಜಾಃ ಮಹಾದ್ಭುತಂ ಸುಖಕರಂ ತದೇವ ಶೃಣುತಾದರಾತ್ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ
1: ಓಂ ನಮಃ ಶಿವಾಯ ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್ ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್ ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್ ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ திருநெறிய தமிழோசை. பிலாசபிக்கல் டிஸ்கோசர்ஸ் அண்ட் பெரிய புராணம் லெக்சர்ஸ் இன் தமிழ் வில் பி ப்ராட்காஸ்ட் ஆன் சிவதத்துவம். ப்ரோக்ராம்ஸ் இன் லாங்குவேஜஸ் அதர் தேன் தமிழ் வில் பி ப்ராட்காஸ்ட் ஆன் சைவலஹரி. ஆஸ் அ ரிசல்ட் ஆஃப் தீஸ் சேஞ்சஸ், தேர் வில் பி சம் அட்ஜஸ்ட்மெண்ட்ஸ் டு ப்ரோக்ராம் டைமிங்ஸ். வி ட்ரஸ்ட் தட் யூ வில் கைண்ட்லி அக்செப்ட் தீஸ் ஷெட்யூல் சேஞ்சஸ் வித் அண்டர்ஸ்டாண்டிங் அண்ட் பேஷன்ஸ். We also request you to encourage your relatives and friends to listen to and benefit from our radio services. Om Namah Shivaya.
2: Om.

ನಿರ್ಮಲನ್ಮುಕ್ತಿಕಧಾರಾ ಸಂತತಿ ನಿರಂತರ ಸರ್ವಾಗಣಮಃ ಓಂ ತೇಶ್ವರ ಗಣಮಃ ಓಂ ಮುಖದಾನವ ಶಾಸನ ಗಣಮಃ ಓಂ ಮುಖನಾಶ ಗಣಮಃ ಓಂ ಮುಕ್ತಿಕಸ್ವರ್ಣ ರುದ್ರಾಕ್ಷ ಮಾಳಿಕಾ ಗಣಮಃ ಓಂ ಮುಕ್ತಿಕಸ್ವಗ್ನೇ ನಮಃ ಓಂ ಮುಕ್ತಿಕ ಮಾಳಿಕಾ ಗಣಮಃ ಓಂ ಮೃಕಂಡುತನಯ ಸ್ತೋತ್ರ ಜಾತಹರ್ಷ ಗಣಮಃ ಓಂ ಮೃಕಂಡ

0: ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ತಮಿಳುನಾಡಿನ ಶಿವಭಕ್ತರು ಅನ್ನುವ ವಿಷಯವನ್ನು ತೆಗೆದುಕೊಂಡು ತಿಳಿಸ್ಕೊಡ್ಬೇಕಂತಿದ್ದೀನಿ. ಕನ್ನಡ ಬಾಂಧವರಿಗೆ, ಕನ್ನಡಿಗರಿಗೆ ತಮಿಳುನಾಡಿನಲ್ಲಿರುವ ಶಿವಭಕ್ತರ ವಿಷಯದಲ್ಲಿ ಹೆಚ್ಚು ತಿಳಿದಿರಲಾರದು ಅಂತ ನಾನು ಭಾವಿಸಿದ್ದರಿಂದ ಎಲ್ಲ ಕನ್ನಡ ಬಾಂಧವರಿಗೂ ಈ ವಿಷಯಗಳು ತಿಳಿಯಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶಿವಭಕ್ತರು ಅಂತಂದರೆ, ಕನ್ನಡ ತಮಿಳುನಾಡಿನ ಶಿವಭಕ್ತರು ಅಂದರೆ, ಅದರಲ್ಲಿ ವಿಶಿಷ್ಟವಾಗಿ ನಾಯನಾರ್ಗಳು ಒಂದು ವಿಶೇಷ ಜಾಗವನ್ನು ಹೊಂದಿದ್ದಾರೆ. ಇವರುಗಳ ಭಕ್ತಿ, ಶಿವಭಕ್ತಿ ಅಪ್ರತಿಮವಾದುದು, ಅಸಾಮಾನ್ಯವಾದುದು. ಅದರಿಂದ ಈ ವಿಷಯ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಈ ಬ್ರಹ್ಮಾಂಡದಲ್ಲಿ ಭೂಲೋಕವು ಸೃಷ್ಟಿಯಾಗಿದೆ. ಬ್ರಹ್ಮಾಂಡದಲ್ಲಿ ಭೂಲೋಕ ಎಷ್ಟು ಚಿಕ್ಕದು ಅಂತಂದರೆ, ಅದು ಒಂದು ದೊಡ್ಡ ಕ್ಯಾನ್ವಾಸ್ ಶೀಟ್ನಲ್ಲಿ ಒಂದು ಚುಕ್ಕೆ ಥರ ಅಷ್ಟು ಚಿಕ್ಕದಾಗಿದೆ. ಈ ಭೂಲೋಕದಲ್ಲಿ ಅನೇಕಾನೇಕ ಜೀವರಾಶಿಗಳು ಸೃಷ್ಟಿಯಾಗಿವೆ. ಅದರಲ್ಲಿ ಜಲಚರಗಳು, ಸರೀಸೃಪಗಳು, ಪಕ್ಷಿಗಳು, ಚತುಷ್ಪಾದಗಳು, ಕ್ರಿಮಿಕೀಟಾದಿಗಳು, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವೂ ಸೃಷ್ಟಿಯಾಗಿವೆ. ಇದರ ಜೊತೆಗೆ ಮನುಷ್ಯ ಕುಲವೂ ಸೃಷ್ಟಿಯಾಗಿದೆ. ಮನುಷ್ಯ ಜಾತಿಯು ಅತ್ಯುತ್ತಮವಾದುದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದಾಸರು ಹಾಡಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಮನುಷ್ಯ ಜನ್ಮ ಎಷ್ಟು ದೊಡ್ಡದು ಅಂತ. ಈ ಮನುಷ್ಯ ಜನ್ಮವನ್ನು ಹೊತ್ತವರಲ್ಲಿ ಅನೇಕರು ತಮ್ಮ ಜನ್ಮದಲ್ಲಿ ಏನಾದರೂ ಸಾರ್ಥಕವಾದುದನ್ನು ಸಾಧಿಸಿ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, ಏನಾದರೂ ಒಳ್ಳೆಯದು ಕೊಡಬೇಕು ಅಂತ ಹೇಳಿ ಅನೇಕರು ಪ್ರಯತ್ನ ಮಾಡಿ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಈವಾಗಲೂ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ, ವಿಜ್ಞಾನಿಗಳು ಸಮಾಜಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಕಲಾವಿದರು, ದಾನ ಧರ್ಮಗಳನ್ನು ಮಾಡುವಂತಹ ಮಹನೀಯರು, ಮತ್ತು ಈ ಥರ ವೈದ್ಯರು, ಇವರೆಲ್ಲರೂ ಸಮಾಜಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಪ್ರಸಿದ್ಧರಾಗಿದ್ದಾರೆ. ಆದರೆ ಈ ಮನುಷ್ಯ ಕುಲದಲ್ಲಿ ಜನಿಸಿರುವ ಮತ್ತೊಂದು ವರ್ಗದ ಜನರು ಏನು ಯೋಚನೆ ಮಾಡಿದ್ದಾರೆ ಅಂತಂದರೆ, ಇದೆಲ್ಲಕ್ಕಿಂತಲೂ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆತನ ದರ್ಶನವನ್ನು ಪಡೆದರೆ ಅದೇ ಜೀವನದ ಪರಮಧ್ಯೇಯ ಅಂತ ತಿಳ್ಕೊಂಡು ಸಾಧನೆಗಳನ್ನು ಮಾಡಿ ಎಷ್ಟೋ ಜನ ಮಹನೀಯರು ಸಾರ್ಥಕ ಪಡಿಸಿಕೊಂಡಿದ್ದಾರೆ ಅವರ ಜನ್ಮವನ್ನು. ಹೀಗೆ ಮನುಷ್ಯ ಜನ್ಮವನ್ನು ದೈವ ಸಾಕ್ಷಾತ್ಕಾರಕ್ಕಾಗಿ ಸಾರ್ಥಕ ಪಡಿಸಿಕೊಂಡವರಲ್ಲಿ ಅನೇಕ ಭಕ್ತರಿದ್ದಾರೆ. ಭಕ್ತರುಗಳು ಕೆಲವರು ಒಂದು ಪಂಥದವರು, ವಿಷ್ಣುವೇ ನಮ್ಮ ದೇವರು, ಆರಾಧ್ಯ ದೇವರು ವಿಷ್ಣುವೇ ಅಂತ ನಂಬಿ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಟ್ಟು ಸಾರ್ಥಕಪಡಿಸಿಕೊಂಡಿದ್ದಾರೆ. ಇವರನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ಇನ್ನೊಂದು ಪಂಥದವರು ಪರಮೇಶ್ವರನೇ ನಮ್ಮ ಆರಾಧ್ಯ ದೇವರು, ಇದನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡರೆ ಜನ್ಮ ಸಾರ್ಥಕವಾಯಿತು ಎಂದು ತಿಳಿದು ಕಾಯಾವಾಚ ಮನಸ್ಸ ಶಿವನ ಭಕ್ತಿಯಲ್ಲಿ ಮಗ್ನರಾಗಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಇವರಿಗೆ ಶ್ರೀಶೈವರು ಅಂತ ಹೆಸರು. ಹೀಗೆ ಶ್ರೀಶೈವರಲ್ಲಿ ಒಂದು ವಿಶಿಷ್ಟವಾದ ತಮಿಳುನಾಡಿನ ಭಕ್ತರು ನಾಯನಾರಗಳು ಬರ್ತಾರೆ. ಇವರ ಭಕ್ತಿ ಅಸಾಮಾನ್ಯವಾದುದು, ಅಪ್ರತಿಮವಾದುದು. ಇದನ್ನು ನಾವು ಒಬ್ಬೊಬ್ಬರ ಚರಿತ್ರೆಯನ್ನು ನೋಡಿದಾಗ ಕಾಣಬಹುದು. ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳಿದುಕೊಳ್ಳುವ ಮೊದಲು ಸುಂದರಮೂರ್ತಿ ನಾಯನಾರ್ ಅನ್ನುವ ಭಕ್ತರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಸುಂದರಮೂರ್ತಿ ನಾಯನಾರ್ ಅವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವರ ವಿವಾಹ ಗೊತ್ತಾಗಿರುತ್ತೆ. ವಿವಾಹ ಇನ್ನೇನೋ ಮಾಂಗಲ್ಯ ಧಾರಣೆಯೇ ಆಗಬೇಕು ಅನ್ನುವಾಗ ವಿವಾಹ ಮಂಟಪದಲ್ಲಿ, ವಿವಾಹದ ಸಭೆಯಲ್ಲಿ ಒಬ್ಬ ಶಿವಭಕ್ತರು ಬರ್ತಾರೆ. ಆ ಶಿವಭಕ್ತ ಬೇರೆ ಯಾರು ಅಲ್ಲ, ಪರಮಶಿವನೇ ಬಂದಿರೋದು ಅಲ್ಲಿಗೆ. ಪರಮಶಿವನೇ ಬಂದು ಏನು ಅಂತಂದರೆ, ಶಿವಭಕ್ತರ ವೇಷದಲ್ಲಿ, ಮಾರು ವೇಷದಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು, ಈ ಮದುವೆ ನಡೆಯೋ ಹಾಗಿಲ್ಲ, ನಡೆಯಬಾರದು. ಎಲ್ಲರೂ ಆಶ್ಚರ್ಯಪಡ್ತಾರೆ, ಸುಂದರಮೂರ್ತಿ ನಾಯನವ್ರ ಮದುವೆಯನ್ನು ತಡೆಯೋದಕ್ಕೆ ಯಾರು ಬಂದಿದ್ದಾರೆ, ಯಾಕೆ ಅಂತ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಆವಾಗ ಕೇಳ್ತಾರೆ, ಯಾರಪ್ಪ ಯಾಕೆ ಆಗಬಾರ್ದು ಮದುವೆ ಅಂತ ಕೇಳಿದ್ರೆ, ಆ ಶಿವಭಕ್ತರು ಹೇಳ್ತಾರೆ, ಈತ ಈ ವರ ಇದಾನಲ್ಲ ಸುಂದರಮೂರ್ತಿ, ನನಗೆ ದಾಸ, ನನ್ನ ದಾಸ ಈತ, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ತಡೀತಾರೆ ಮದುವೆಯನ್ನು. ಅದಕ್ಕೆ ಅವ್ರು ಕೇಳ್ತಾರೆ, ನೀನು ದಾಸ ಅಂತ ಹೇಳಿದ್ರೆ ನಾವು ಯಾತಕ್ಕೆ ಒಪ್ಕೊಳ್ಬೇಕು? ಒಪ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಇಲ್ಲ, ಇವರು ತಾತ ನನಗೊಂದು ಕರಾರು ಪತ್ರ ಬರ್ಕೊಟ್ಟಿದ್ದಾರೆ, ಅದರ ಪ್ರಕಾರ ಇವರು ಮಾತ್ರ ಅಲ್ಲ ಇವರು ವಂಶದವರೆಲ್ಲರೂ ನನಗೆ ಗುರಾಮ್ರೆ ಅಂತ ಹೇಳಿ ಆ ಕರಾರು ಪತ್ರವನ್ನು ತೋರಿಸ್ತಾರೆ ಎಲ್ರಿಗೂ. ಎಲ್ರಿಗೂ ಕರಾರು ಪತ್ರ ತೋರಿಸಿದರೆ ಅದರಲ್ಲಿರೋ ಸಹಿ ಯಾರ್ದಿದೆ ಅಂತಂದರೆ ಈ ಸುಂದರಮೂರ್ತಿಯವರ ತಾತನವರ ಸಹಿ. ಅಲ್ಲೇ ಸುಂದರಮೂರ್ತಿಯವರ ತಂದೆಯವರು ಇದ್ದರು, ಸಹಿಯನ್ನು ನೋಡಿದರು, ಹೌದು ಇದು ನಮ್ಮ ತಂದೆಯವರದೇ ಸಹಿ, ಅನುಮಾನವಿಲ್ಲ ಅಂತ ಸಮರ್ಥಿಸಿದರು. ಹೀಗೆ ಸಮರ್ಥನೆ ಆದ ಕೂಡಲೇ ಮದುವೆ ನಿಂತಿತು. ಸುಂದರಮೂರ್ತಿಯವರು ಅವರ ಸೇವಕನಾಗಿ ಅವರ ಹಿಂದೆ ಹೋಗಬೇಕಾಗಿ ಬಂತು. ನನ್ನ ಹಿಂದೆ ಬಾಪ ಅಂತ ಕರ್ಕೊಂಡು ಹೋದರು. ಅವರು ಹೀಗೆ ಕರ್ಕೊಂಡು ಹೋದ ಮೇಲೆ ಈ ಪಂಚಾಯಿತಿ ಎಲ್ಲ ನಡೆದಿದ್ದು ತಿರುವಣ್ಣೈನಲ್ಲೂರನ್ನೋ ಊರಿನಲ್ಲಿ, ಈ ಪಂಚಾಯಿತಿಯಲ್ಲಿ ಆಗಿ ತೀರ್ಮಾನವಾಗಿತ್ತು. ಅವರು ಅದೇ ಊರಿನಲ್ಲಿ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಸುಂದರಮೂರ್ತಿಯವರನ್ನು. ದೇವಸ್ಥಾನದೊಳಗೆ ಹೋಗಿ ಆ ಈಶ್ವರಲಿಂಗದೊಳಗೆ ಐಕ್ಯವಾಗಿಬಿಟ್ರು ಆ ಶಿವಭಕ್ತರು. ಇದನ್ನು ಪಾಪ ಹಿಂದಿಂದ ಬಂದ ಸುಂದರಮೂರ್ತಿ ನೋಡ್ತಾ ನೋಡ್ತಾ ನೋಡ್ತಾ ಇದ್ದ ಹಾಗೇ ಅವರು ಐಕ್ಯವಾಗಿಬಿಟ್ರಲ್ಲ, ಪರಮಾಶ್ಚರ್ಯವಾಯಿತು. ಆಹಾ, ಬಂದಿದ್ದವರು ಶಿವಭಕ್ತರಲ್ಲ, ಶಿವನೇ ಬಂದಿರೋದು ಅಂತ ಹೇಳಿಬಿಟ್ಟು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರು. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ ಮೇಲೆ ಪರಮಶಿವನು ಆಜ್ಞೆ ಮಾಡ್ತಾನೆ, ಸುಂದರಮೂರ್ತಿಯವರೇ ಸುಂದರಮೂರ್ತಿಯವರೇ, ನೀವು ನನ್ನ ಮಹಿಮೆಯನ್ನು ಎಲ್ಲ ಕಡೆ ಹಾಡಿ ಹೊಗಳಿ ಪ್ರಸಾರ ಮಾಡಿ ಅಂತ ಅವರಿಗೆ ಆಣತಿ ಇಡ್ತಾರೆ. ಆ ಪ್ರಕಾರ ಸುಂದರಮೂರ್ತಿಯವರು ಊರಿಂದ ಊರಿಗೆ ಹೋಗಿ ಶಿವನ ಗುಣಗಾನ ಮಾಡಿ ಶಿವನ ಹಾಡನ್ನು ಹೊಗಳಿ ಹೊಗಳಿ ಎಲ್ಲ ಊರಿಗೂ ಹೋಗ್ತಾರೆ. ಹೀಗೆ ಹೋಗ್ತಾ ಇರುವಾಗ ತಿರುವಾರೂರು, ಅಲ್ಲಿ ತ್ಯಾಗರಾಜಸ್ವಾಮಿ ದೇವಸ್ಥಾನವಿದೆ, ಆ ತಿರುವಾರೂರಿಗೆ ಹೋಗಿ ದೇವರ ದರ್ಶನ ಪಡೆಯೋಕ್ಕೆ ದೇವಸ್ಥಾನದೊಳಗೆ ಹೋಗ್ತಾರೆ. ದೇವಸ್ಥಾನದೊಳಗೆ ಹೋಗುವಾಗ ಅಲ್ಲಿ ಇದ್ದ ಸಭಾಮಂಟಪದಲ್ಲಿ ಅನೇಕ ಶಿವಭಕ್ತರು ಸೇರಿದ್ದಾರೆ. ಅವರೆಲ್ಲ ಶಿವನ ವಿಷಯವಾಗಿ ಅವರಿಗೆ ತಿಳಿದ ವಿಷಯಗಳನ್ನು ಒಬ್ಬರಿಗೊಬ್ಬರು ವಿಮರ್ಶಿಸಿಕೊಂಡು ಚರ್ಚೆ ಮಾಡ್ತಾ ಕುಳಿತಿದ್ದಾರೆ. ಅದನ್ನು ನೋಡ್ತಾ ಮುಂದೆ ಸಾಗಿದ್ದಾರೆ ಸುಂದರಮೂರ್ತಿಯವರು. ಆವಾಗ ಅವರಿಗೆ ಮನಸ್ಸಿನಲ್ಲಿ, ಆಹಾ, ಇಂಥ ಶಿವಭಕ್ತರ ಸೇವಕನಾಗಬೇಡವೇ ನಾನು, ಇವರ ಶಿವಭಕ್ತಿಗಿಂತ ಶಿವಭಕ್ತರ ಸೇವಕನಾಗ ಆಗಬೇಕು ನಾನು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ದೇವರ ಕಡೆಗೆ ನೆಟ್ಟಿಗೆ ನಡೆದು ಹೋಗ್ತಾರೆ ದೇವರ ಸಾನ್ನಿಧ್ಯಕ್ಕೆ. ಇದನ್ನು ನೋಡ್ತಾ ಇದ್ದರಲ್ಲಿ ಒಬ್ಬರು ವಿರಣ್ಮಿಂಡನಾಯನರನ್ನು ಒಬ್ಬರು ನೋಡ್ತಾರೆ, ಇದೇನು ಈ ಮನುಷ್ಯ ನೆಟ್ಟಿಗೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ, ಈ ಶಿವಭಕ್ತರನ್ನೆಲ್ಲ ನೋಡಿ ಗಮನಿಸಿದೆ, ಒಂದು ನಮಸ್ಕಾರವನ್ನು ಹೇಳಿದೆ, ಮುಂದೆ ಹೋಗ್ತಾ ಇದ್ದಾರಲ್ಲ ಇದು ಅಗೌರವ ತೋರಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗದ್ದಲ ಮಾಡಿದ್ರು. ಅಲ್ಲಿ ಗದ್ದಲ ಮಾಡಿದ್ರು, ಏಯ್, ನಮಗೆಲ್ಲ ಅವಮಾನ ಮಾಡ್ತಾ ಇದೆಯಾ, ಅಗೌರವ ತೋರಿಸ್ತಾ ಇದೆಯಾ, ನೀನು ಶಿವಭಕ್ತನಾಗಿರೋದಕ್ಕೆ ಅರ್ಹನೇ ಅಲ್ಲ, ದೇವಸ್ಥಾನದಿಂದ ಹೊರಟು ಹೋಗು ಅಂತ ಕೂಗಾಡ್ತಾ ಇದ್ದಾರೆ. ಅಷ್ಟೇ ಸಾಲದು ಅಂತ ಶಿವನ ಮೇಲೂ ಕೂಗಾಡ್ತಾ ಇದ್ದಾರೆ. ಇಂಥವನನ್ನು ನೀನು ನನ್ನ ಭಕ್ತ ಅಂತ ಹೇಳ್ಕೋತಿದೆಯಲ್ಲ, ನೀನೆಂಥ ಶಿವ, ನೀನು ನಿನ್ನನ್ನು ಬೇಯಬೇಕಾದ್ದೆ ಅಂದ್ಬಿಟ್ಟು ಕೋಪಿಸ್ಕೊಂಡು ಉಗ್ರರಾಗಿದ್ದಾರೆ. ಇದೆಲ್ಲ ಏನು ನಡೀತಾ ಇದೆ ಅನ್ನೋದು ಸುಂದರಮೂರ್ತಿ ಪಾಪ ಏನು ಗೊತ್ತಿಲ್ಲ. ನೇರವಾಗಿ ಹೋದರು ಸ್ವಾಮಿಗೆ, ನಮಸ್ಕಾರ ಮಾಡಿದ್ರು, ನನ್ನನ್ನು ಶಿವಭಕ್ತರಿಗೆ ಅಡಿಯಾಳಾಗಿ ಮಾಡು ತಂದೆ ಅಂತ ಕೇಳಿದ್ರು. ಪರಮಾತ್ಮ ಹೇಳ್ತಾನೆ ಆವಾಗ, ಪರಮಶಿವನು ಹೇಳ್ತಾನೆ, ಹಾಗೇ ಆಗಲಪ್ಪ, ಈ ಶಿವಭಕ್ತರ ಅಡಿಯಾಳು ನೀನು. ಅದೇ ತರಹ ಇವರ ಪ್ರತಿಯೊಬ್ಬರ ಶಿವಭಕ್ತರ ಮಹಿಮೆಯನ್ನು ಕೊಂಡಾಡಿ ಹಾಡು ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಅಲ್ಲಿ ಇವರು ಕೇಳ್ತಾರೆ ಸುಂದರಮೂರ್ತಿ, ನಾನು ಹೇಗೆ ಹಾಡೋದು, ಏನಾದರೂ ಹುಳು ಕೊಡಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ತಿಲ್ಲಯ್ಯವಾಳ ಅಂದನರ್ಥಂ ಅಡಿಯಾರ್ಕು ಮಡಿಯೇನ್ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಶಿವನಡಿಯಾರುಗಳು, ಶಿವದಾಸರು, ಶಿವಭಕ್ತರನ್ನು ಒಂದೊಂದು ಶ್ಲೋಕದಲ್ಲೂ ಹಾಡಿ ಹೊಗಳಿ ಇದು ಮಾಡುತ್ತಾ ಬಂದಾಗ ಅಲ್ಲಿ ಅದೇ ದೇವಸ್ಥಾನದಲ್ಲಿ ಹಾಡ್ತಾರೆ. ಹಾಗೇನೆ ತಿಲ್ಲವಾಳ್ ಅಂದನರ್ಥಂ ಅಡಿಯಾರ್ಕು ಮಡಿಯೇನಂತ ಹೇಳಿ ಒಬ್ಬೊಬ್ಬರ ಶಿವಭಕ್ತರನ್ನು ಕೊಂಡಾಡಿ ಕೊಂಡಾಡಿ ಹಾಡಿದಾಗ ಆ ವಿರಣ್ಮಿಂಡ ನಾಯನಾರಿಗೆ ಆಶ್ಚರ್ಯವಾಗುತ್ತೆ. ಆ ಕೋಪವೆಲ್ಲ ಸರ್ರಂತ ಎಲ್ಲೋ ಪಾತಾಳಕ್ಕೆ ಇಳಿದುಕೊಂಡು ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈ ರಚನೆಗಳು, ಶಿವಭಕ್ತರನ್ನು ಕೊಂಡಾಡಿದ ರಚನೆಗಳು ತಿರುತಂಡರ್ ತೋಗೆ ಅಂತ ಕರೆಸಿಕೊಂಡಿದೆ. ಹೀಗೆ ತಿರುತಂಡರ್ ತೋಗೆ ಆಯಿತು. ಅದನ್ನು ಅವರು ತಿರುತಂಡರ್ ತೋಗೆಯಲ್ಲಿ 63 ನಾಯನಾರ್ಗಳು ಅವರು ರಚಿಸಿದ ರಚನೆಗಳು ಮತ್ತು 9 ಶಿವಭಕ್ತರು ಅಂದರೆ ಗ್ರೂಪ್ಸ್ ಶಿವಭಕ್ತ ವೃಂದ ಇವುಗಳನ್ನೆಲ್ಲ ಹೊಗಳಿ ಹಾಡಿದ್ದಾರೆ. 60 ನಾಯನಾರ್ಗಳು 9 ಶಿವಭಕ್ತ ವೃಂದ ಇವುಗಳನ್ನು ಹಾಡಿ ಹೊಗಳಿದರು. ಇದಾದ ನಂತರ ಸ್ವಲ್ಪ ಸಮಯದ ನಂತರ ನಂಬಿಯ ಅಂಡಾರ್ ನಂಬಿಯನ್ನವರು ಇದನ್ನು 89 ಶ್ಲೋಕಗಳಾಗಿ ವಿಸ್ತಾರವಾಗಿ ರಚಿಸಿದರು. ಆವಾಗ ಅನೇಕ ವರ್ಷಗಳ ನಂತರ ಮೇ ಬಿ 100 ವರ್ಷಗಳು ಕಳೆದಿರಬಹುದು, ಶೇಖಿಯಾರ್ ಅನ್ನುವರು ಈ ತಿರುತೊಂಡರ್ ತೋಗೆಯನ್ನು ಪುನಃ ರಚಿಸಿದರು. ಅವರಿಗೆ ರಚನೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು ಯಾರು ಅಂತಂದರೆ ಅನವಾಯ ಶೋಳರ್ ಎನ್ನುವ ಮಹಾರಾಜರು. ಇದನ್ನು ನೀವು ದಯವಿಟ್ಟು ಚೆನ್ನಾಗಿ ಪುನರ್ರಚನೆ ಮಾಡಿ ವಿಸ್ತಾರವಾಗಿ ಎಲ್ರಿಗೂ ತಿಳಿಯುವ ಹಾಗೆ ರಚನೆ ಮಾಡಿ ಅಂತ ಶೇಖಿಯಾರ್ ಅವರನ್ನು ಕೇಳಿಕೊಂಡರು. ಶೇಖಿಯಾರ್ ಅವರು ಚಿದಂಬರಂ ದೇವಸ್ಥಾನದಲ್ಲಿ ಕುಳಿತು ಇದನ್ನು ಪುನಃ ರಚಿಸಿದರು. ಬಹಳ ಚೆನ್ನಾಗಿ ರಚಿಸಿದರು. ಇದರಲ್ಲಿ 60 ಜನ ನಾಯನಾರ್ಗಳು ಅಲ್ಲದೆ ಸುಂದರಮೂರ್ತಿ ನಾಯನಾರ್ಗಳ ಚರಿತ್ರೆ, ಅವರ ತಂದೆ ತಾಯಿಗಳ ಚರಿತ್ರೆಯು ಸೇರಿ 63 ನಾಯನಾರ್ಗಳ ಚರಿತ್ರೆ ಸೇರಿದೆ. ಇದನ್ನು ಪರಮಶಿವರನ್ನು ಕೇಳಿದ್ರು, ಹೇಗಪ್ಪ ನಾನು ಪ್ರಾರಂಭ ಮಾಡಲಿ ಅಂತ ಶೇಖಿಯಾರವರು ಕೇಳಿದರು. ಅದಕ್ಕೆ ಅವರು ಶಿವಪರಿಮಾಣ ಅಪಣೆ ಕೊಡಿಸಿದರು, ಇದನ್ನು ಮುಳಗಲಾಂ ಅಂತ ಪ್ರಾರಂಭ ಮಾಡಿ ಅಂತ ಹೇಳಿದರು. ಹೀಗೆ ನಾಯನಾರ್ಗಳ ಚರಿತ್ರೆ ರಚನೆ ಆಯಿತು. ಇದನ್ನೇ ಪೆರಿಯ ಪುರಾಣಂ ಅಂತ ತಮಿಳಿನಲ್ಲಿ ಕರೀತಾರೆ. ಹೀಗೆ ನಾಯನಾರ್ಗಳ ಚರಿತ್ರೆ ಪೆರಿಯ ಪುರಾಣಂ ಅಂತ ಪ್ರಸಿದ್ಧಿಯಾಗಿದೆ. ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳ್ಕೊಂಡ ಮಾತ್ರಕ್ಕೇ ಸಾಲದು, ಅವರ ಕೆಲವು ವಿಶಿಷ್ಟವಾದ ಗುಣಗಳನ್ನು ಎಲ್ಲ ಕೂಡ ಸ್ವಲ್ಪ ಈಗಲೇ ತಿಳಿದುಕೊಂಡರೆ ಒಳ್ಳೆಯದು. ಏನು ಅಂತಂದರೆ, ಈ ನಾಯನಾರ್ಗಳೆಲ್ಲ ಒಂದೇ ಕಾಲದಲ್ಲಿ ಇದ್ದವರಲ್ಲ, ಸಮಕಾಲೀನರಲ್ಲ. ಒಂದು 2-3 ಜನ ಅಂದ್ಬಿಟ್ರೆ ಮಿಕ್ಕವರೆಲ್ಲ ಯಾವಾಗಲೋ ಹುಟ್ಟಿ ಬಂದು ದೊಡ್ಡವರಾಗಿ ಶಿವಭಕ್ತರಾಗಿ ಹೋದವರು. ಮತ್ತು ಇವರಲ್ಲಿ ಸ್ತ್ರೀಯರೂ ಕೂಡ ಇದ್ದಾರೆ, ನಾಯನಾರ್ಗಳು ಸ್ತ್ರೀ ನಾಯನಾರ್ಗಳಿದ್ದಾರೆ. ಪುರುಷ ನಾಯನಾರ್ಗಳು ಮಾತ್ರವೇ ಅಲ್ಲ, ಸ್ತ್ರೀ ನಾಯನಾರ್ಗಳು ಇದ್ದಾರೆ. ಆಮೇಲೆ ಇನ್ನೇನು ಅಂತಂದರೆ, ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರುವರು ಅಂದರೆ ಮಹಾರಾಜ ಮಹಾರಾಜರುಗಳು, ಅತಿ ಕೀಳು ಮಟ್ಟದಲ್ಲಿರುವ ಕುಂಬಾರರು, ಬೆಸ್ತರು, ಬೇಡರು, ಈ ವರ್ಗದಲ್ಲವರು ಕೂಡ ಈ ಶಿವಭಕ್ತರಲ್ಲಿ ಸೇರಿರುವುದು ಬಹಳ ದೊಡ್ಡ ಸಂಗತಿ. ಎಲ್ಲ ಜನಾಂಗದವರು ಇದ್ದಾರೆ ಇದರಲ್ಲಿ. ಒಬ್ಬರು ಮೇಲು, ಒಬ್ಬರು ಕೀಳು ಅಂತ ಇಲ್ಲದೆ, ನಾಯನಾರ್ ಅಂದರೆ ಮುಗಿದೋಯ್ತು, ಎಲ್ಲರಿಗೂ ಕೈ ಮುಗಿಬೇಕು ಹಾಗಿದ್ದಾರೆ. ಹೀಗೆ ಇವರ ಚರಿತ್ರೆ. ಈ ಶಿವ ನಾಯನಾರ್ಗಳನ್ನು ನಾವು ಇವಾಗ ತಮಿಳುನಾಡಿನ ಯಾವ ಶಿವಾಲಯದಲ್ಲಿ ಹೋದರೂ, ಪ್ರಮುಖವಾದ ಶಿವಾಲಯದಲ್ಲಿ ಹೋದರೂ ಮೂರ್ತಿ ರೂಪದಲ್ಲಿಯೇ ಕಂಡು ದರ್ಶನ ಪಡೆಯಬಹುದು. ಯಾಕೆ, ನಮ್ಮ ಕರ್ನಾಟಕದಲ್ಲಿನ ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಮೂರು ನಾಯನಾರ್ಗಳು ಮೂರ್ತಿ ರೂಪದಲ್ಲಿ ದರ್ಶನ ಕೊಡ್ತಾರೆ. ಆದ್ದರಿಂದ ತಾವುಗಳೆಲ್ಲರೂ ಶಿವಾಲಯಕ್ಕೆ ಹೋದಾಗ ಬರೀ ಶಿವನನ್ನೇ ನೋಡಿ ಬರದೆ ಈ ನಾಯನಾರ್ಗಳನ್ನು ಸಹ ದರ್ಶನ ಮಾಡಿ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಮುಂದೆ ಒಬ್ಬೊಬ್ಬರ ಪ್ರತಿಯೊಬ್ಬ ನಾಯನಾರ್ಗಳ ವಿಡಿಯೋವನ್ನು ಮಾಡಿ ತಮಗೆ ಸಮರ್ಪಿಸಬೇಕು ಅಂತ ಇದ್ದೇನೆ. ಅದುವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
2: Dear listeners of shaivam.org, the following is Shukla Yajurvedam, Karma Shaka, Adhyayam 24.
3: Atha Chaturvimsho Dhyayah.
4: Om.
3: Tejo Osi Shukram Amrutam Ayushpa Ayurme Pahi. ದೇವಸ್ಯತ್ವಾ ಸವಿದುಃ ಪ್ರಾಸ ವೇಶ್ವಿನೋರ್ ಬಾಹುಭ್ಯಾಂ.

ಸೇವ್ಯಂ ಧಿಯಾ ಭಗಂ ಮನಾಮಹೇ ಅಗ್ನಿಗ್ಸ್ತೋಮೇನ ಬೋಧಯ ಸಮಿಧಾನೋ ಅಮರ್ತ್ಯಂ ಹವ್ಯಾ ದೇವೇಶು ನೋ ದಧತೆ ಸಹವ್ಯವಾಳಮರ್ತ್ಯ ಉಷಿಗ್ದೂತಶ್ಚ ನೋ ಹಿತಃ ಅಗ್ನಿರ್ಧಿಯ

ಜುಹ್ವಾಜುಹೋತ್ಯನ್ನಸ್ಯಚಾವರಸ್ಯಾಷ್ಟೌ ಕೃತ್ವಾ ಜಿಹ್ವಾಂ ಗೃಹ್ಣಾತ್ಯಷ್ಟಾಕ್ಷರಾ.

ಆದ್ಯಃ ಗೌರಿ ಭರ್ತ ಗಣೇಶ್ವರ ಅಷ್ಟಮೂರ್ತಿರ್ವಿಶ್ವಮೂರ್ತಿ ತ್ರಿವರ್ಗಸ್ವರ್ಗ ಸಾಧನ ಜ್ಞಾನಗಮ್ಯೋ ದೃಢ ಪ್ರಜ್ಞ ದೇವದೇವಸ್ತ್ರೀಲೋಚನ ವಾಮದೇವೋ ಮಹಾದೇವ ಪಟು ಪರಿವೃಢೋ ದೃಢ ವಿಶ್ವರೂಪೋ ವಿರೂಪಾಕ್ಷ ವಾಗೀಶಶುಚಿಸತ್ತಮಃ ಸರ್ವಪ್ರಮಾಣ ಸಂವಾದಿ ವೃಷಾಂಕೋ ವೃಷವಾಹನಃ ಈಶಃ ಪಿನಾಕೀ ಖಟ್ವಾಂಗಿ ಚಿತ್ರವೇಷಶ್ಚಿರಂತನಃ ತಮೋಹರೋ ಮಹಾಯೋಗಿ ಗೋಪ್ತಾ ಬ್ರಹ್ಮಾ ಚ ಧೂರ್ಜಟಿಃ ಕಾಲಕಾಲಃ ಕೃತ್ತಿವಾಸಾಃ ಸುಭಗಃ ಪ್ರಣವಾತ್ಮಕಃ ಉನ್ನದ್ರಃ ಪುರುಷೋ ಜುಷ್ಯಃ ದುರ್ವಾಸಾಃ ಪುರಶಾಸನಃ ದಿವ್ಯಾಯುಧಸ್ಕಂದಗುರುಃ ಪರಮೇಷ್ಠೀ ಪರಾತ್ಪರಃ ಅನಾದಿಮಧ್ಯನಿಧನಃ ಗಿರೀಶೋ ಗಿರಿಜಾಧವಃ ಕುಬೇರಬಂಧುಶ್ರೀಕಂಠಃ ಲೋಕವರ್ಣೋತ್ತಮೋ ಮೃದುಃ ಸಮಾಧಿವೇದ್ಯಃ ಕೋದಂಡೀ ನೀಲಕಂಠಃ ಪರಸ್ವಧೀಃ ವಿಶಾಲಾಕ್ಷೋ ಮೃಗವ್ಯಾಧಃ ಸುರೇಶಃ ಸೂರ್ಯತಾಪನಃ ಧರ್ಮಧಾಮ ಕ್ಷಮಾಕ್ಷೇತ್ರಂ ಭಗವಾನ್ ಭಗನೇತ್ರಭಿತ್ ಉಗ್ರಃ ಪಶುಪತಿಸ್ತಾರ್ಕ್ಷ್ಯಃ ಪ್ರಿಯಭಕ್ತಃ ಪರಂತಪಃ ದಾತಾ ದಯಾಕರೋ ದಕ್ಷಃ ಕರ್ಮಂದೀ ಕಾಮಶಾಸನಃ ಶ್ಮಶಾನನಿಲಯಃ ಸೂಕ್ಷ್ಮಃ ಶ್ಮಶಾನಸ್ಥೋ ಮಹೇಶ್ವರಃ ಲೋಕಕರ್ತಾ ಮೃಗಪತಿಃ ಮಹಾಕರ್ತಾ ಮಹೌಷಧಿಃ ಉತ್ತರೋ ಗೋಪತಿರ್ಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ನೀತಿಃ ಸುನೀತಿಃ ಶುದ್ಧಾತ್ಮಾ ಸೋಮಃ ಸೋಮರತಃ ಸುಖೀ ಸೋಮಪೋಮೃತಪಃ ಸೌಮ್ಯಃ ಮಹಾತೇಜಾ ಮಹಾದ್ಯುತಿಃ ತೇಜೋಮಯೋಮೃತಮಯೋನ್ನಮಯಶ್ಚ ಸುಧಾಪತಿಃ ಅಜಾತಶತ್ರುರಾಲೋಕಃ ಸಂಭಾವ್ಯೋ ಹವ್ಯವಾಹನಃ ಲೋಕಕಾರೋ ವೇದಕರಃ ಸೂತ್ರಕಾರಃ ಸನಾತನಃ ಮಹರ್ಷಿಃ ಕಪಿಲಾಚಾರ್ಯಃ ವಿಶ್ವದೀಪ್ತಿಸ್ತ್ರಿಲೋಚನಃ ಪಿನಾಕಪಾಣಿರ್ಭೂದೇವಃ ಸ್ವಸ್ತಿದಸ್ವಸ್ತಿಕೃತ್ಸುಧೀಃ ಧಾತೃಧಾಮಧಾಮಕರಃ ಸರ್ವಗಸ್ಸರ್ವಗೋಚರಃ ಬ್ರಹ್ಮಸೃಗ್ವಿಶ್ವಸೃಗ್ಸರ್ಗಃ ಕರ್ಣಿಕಾರಃ ಪ್ರಿಯಃ ಕವಿಃ ಶಾಖೋ ವಿಶಾಖೋ ಗೋಶಾಖಃ ಶಿವೋಭಿಷಗನುತ್ತಮಃ ಗಂಗಾಪ್ಲವೋದಕೋ ಭವ್ಯಃ ಪುಷ್ಕಲಸ್ಥಪತಿಸ್ಥಿರಃ ವಿಜಿತಾತ್ಮಾ ವಿಧೇಯಾತ್ಮಾ ಭೂತವಾಹನಸಾರಥಿಃ ಸಗಣೋ ಗಣಕಾಯಶ್ಚ ಸುಕೀರ್ತಿಶ್ಚಿನ್ನ ಸಂಶಯಃ ಕಾಮದೇವಃ ಕಾಮಪಾಲಃ ಭಸ್ಮೋದ್ಧೂಲಿತ ವಿಗ್ರಹಃ ಭಸ್ಮಪ್ರಿಯೋ ಭಸ್ಮಶಾಯಿ ಕಾಮೀ ಕಾಂತಃ ಕೃತಾಗಮಃ ಸಮಾವರ್ತೋ ನಿವೃತ್ತಾತ್ಮಾ ಧರ್ಮಪುಂಜಃ ಸದಾಶಿವಃ ಅಕಲ್ಮಷಶ್ಚ ಪುಣ್ಯಾತ್ಮಾ ಚತುರ್ಬಾಹುರ್ದುರಾಸದಃ ದುರ್ಲಭೋ ದುರ್ಗಮೋ ದುರ್ಗಃ ಸರ್ವಾಯುಧವಿಶಾರದಃ ಅಧ್ಯಾತ್ಮಯೋಗನಿಲಯಃ ಸುತಂತುಸ್ತಂತುವರ್ಧನಃ ಶುಭಾಂಗೋ ಲೋಕಸಾರಂಗಃ ಜಗದೀಶೋ ಜನಾರ್ದನಃ ಭಸ್ಮಶುದ್ಧಿಕರೋ ಮೇರುಃ ಓಜಸ್ವೀ ಶುದ್ಧವಿಗ್ರಹಃ ಅಸಾಧ್ಯಸ್ಸಾಧುಸಾಧ್ಯಶ್ಚ ಭೃತ್ಯಮರ್ಕಟರು

0: ಸಾಕ್ಷಃ ವೃಷದೋ ವೃಷವರ್ಧನಃ ನಿರ್ಮಮೋ ನಿರಹಂಕಾರಃ ನಿರ್ಮೋಹೋ ನಿರುಪದ್ರವಃ ದರ್ಪಃ ದರ್ಪದೋ ದೃಪ್ತಃ ಸರ್ವಾರ್ಥ ಪರಿವರ್ತಕಃ ಸಹಸ್ರಾರ್ಚಿರ್ಭೂತಿಭೂಷಃ ಸ್ನಿಗ್ಧಾಕೃತಿರದಕ್ಷಿಣಃ ಭೂತಭವ್ಯಭವನ್ನಾಥಃ ವಿಭವೋ ಭೂತಿನಾಶನಃ ಅರ್ಥೋನರ್ಥೋ ಮಹಾಕೋಶಃ ಪರಕಾರ್ತ್ಯೈಕಪಂಡಿತಃ ನಿಷ್ಕಂಟಕಃ ಕೃತಾನಂದಃ ನಿರ್ವ್ಯಾಜೋ ವ್ಯಾಜಮರ್ದನಃ ಸತ್ವವಾನ್ ಸಾತ್ವಿಕಃ ಸತ್ಯಃ ಕೃತಸ್ನೇಹಃ ಕೃತಾಗಮಃ ಅಕಂಪಿತೋ ಗುಣಗ್ರಾಹಿ ನೈಕಾತ್ಮನೈಕಕರ್ಮಕೃತ್ ಸುಪ್ರೀತಸುಖದಸೂಕ್ಷ್ಮಃ ಸುಕರೋ ದಕ್ಷಿಣಾನಿಲಃ ನಂದಿಸ್ಕಂದೋಧರೋಧುರ್ಯಃ ಪ್ರಕಟಃ ಪ್ರೀತಿವರ್ಧನಃ ಅಪರಾಜಿತಃ ಸರ್ವಸಹಃ ಗೋವಿಂದಃ ಸತ್ವವಾಹನಃ ಅಧೃತಸ್ವಧೃತಃ ಸಿದ್ಧಃ ಪೂತಮೂರ್ತಿರ್ಯಶೋಧನಃ ವಾರಾಹ ಶೃಂಗಧೃಕ್ಶೃಂಗಿ ಬಲವಾನೇಕನಾಯಕಃ ಶ್ರುತಿಪ್ರಕಾಶಶ್ರುತಿಮಾನ್ ಏಕಬಂಧುರನೇಕಧೃಕ್ ಶ್ರೀವತ್ಸಲ ಶಿವಾರಂಭಃ ಶಾಂತಭದ್ರಃ ಸಮೋಯಶಃ ಭೂಷಯೋ ಭೂಷಣೋ ಭೂತಿಃ ಭೂತಿಕೃತ್ ಭೂತಭಾವನಃ ಅಕಂಪೋ ಭಕ್ತಿಕಾಯಸ್ತು ಕಾಲಹಾನಿಃ ಕಲಾವಿಭುಃ ಸತ್ಯವ್ರತೀ ಮಹಾತ್ಯಾಗೀ ನಿತ್ಯಶಾಂತಿಪರಾಯಣಃ ಪರಾರ್ಥವೃತ್ತಿರ್ವರದಃ ವಿರಕ್ತಸ್ತು ವಿಶಾರದಃ ಶುಭದೋ ಶುಭಕರ್ತಾ ಚ ಶುಭನಾಮಾಶುಭಸ್ವಯಂ ಅನರ್ಥಿತೋ ಗುಣಗ್ರಾಹೀ ಹ್ಯಕರ್ತಾ ಕನಕಪ್ರಭಃ ಸ್ವಭಾವಭದ್ರೋ ಮಧ್ಯಸ್ಥಃ ಶತ್ರುಘ್ನೋ ವಿಘ್ನನಾಶನಃ ಶಿಖಂಡೀ ಕವಚೀಶೂಲೀ ಜಟೀಮುಂಡೀ ಚ ಕುಂಡಲೀ ಅಮೃತ್ಯುಸರ್ವದೃಕ್ಸಿಂಹಃ ತೇಜೋರಾಶಿರ್ಮಹಾಮಣಿಃ ಅಸಂಹ್ಯೇಯೋ ಪ್ರಮೇಯಾತ್ಮ ವೀರ್ಯವಾನ್ ವೀರ್ಯಕೋವಿದಃ ವೇದ್ಯಶ್ಚ ವೈ ವಿಯೋಗಾತ್ಮ ಸಪ್ತಾವರಮುನೀಶ್ವರಃ ಅನುತ್ತಮೋ ದುರಾಧರ್ಷಃ ಮಧುರಃ ಪ್ರಿಯದರ್ಶನಃ ಸುರೇಶಶರಣಃ ಸರ್ವಃ ಶಬ್ದಃ ಪ್ರತಪತಾಂವರಃ ಕಾಲಪಕ್ಷಃ ಕಾಲಕಾಲಃ ಸುಕೃತೀಕೃತವಾಸುಕಿಃ ಸುಕೃತೀಕೃತವಾಸುಕಿಃ ಮಹೇಶ್ವಾಸೋ ಮಹೀಭರ್ತಾ ನಿಷ್ಕಲಂಕೋ ವಿಶೃಂಖಲಃ ದ್ಯುಮಣಿಸ್ತರನಿರ್ಧನ್ಯಃ ಸಿದ್ಧಿದಃ ಸಿದ್ಧಿಸಾಧನಃ ವಿಶ್ವತಃ ಸಂಪ್ರವೃತ್ತಸ್ತು ವ್ಯೂಢೋರಸ್ಕೋ ಮಹಾಭುಜಃ ಸರ್ವಯೋನಿರ್ನಿರಾತಂಕಃ ನರನಾರಾಯಣಪ್ರಿಯಃ ನಿರ್ಲೇಪೋ ಯತಿಸಂಗಾತ್ಮ ನಿರ್ವ್ಯಂಗೋ ವ್ಯಂಗನಾಶನಃ ಸ್ತವ್ಯಸ್ತವ ಪ್ರಿಯಸ್ತೋತ ವ್ಯಾಸಮೂರ್ತಿರ್ನಿರಂಕುಲಃ ವ್ಯಾಸಮೂರ್ತಿರ್ನಿರಂಕುಲಃ ನಿರವದ್ಯಮಯೋಪಾಯಃ ವಿದ್ಯಾರಾಶಿಶ್ಚ ಸತ್ಕೃತಃ ಪ್ರಶಾಂತಬುದ್ಧಿರಕ್ಷುಣ್ಣಃ ಸಂಗ್ರಹೋ ನಿತ್ಯಸುಂದರಃ ವೈಯಾಘ್ರಧುರ್ಯೋಧಾತ್ರೀಶಃ ಸಂಕಲ್ಪಶರ್ವರೀಪತಿಃ ಪರಮಾರ್ಥಗುರುರ್ದತ್ತಃ ಸೂರಿರಾಶ್ರಿತವತ್ಸಲಃ ಸೋಮೋರಸಜ್ಞೋರಸದಃ ಸರ್ವಸತ್ವಾವಲಂಬನಃ ಏವಂ ನಾಂನಾಂ ಸಹಸ್ರೇಣ ತುಷ್ಟಾವಹಿಹರಂ ಹರಿಃ ಪ್ರಾರ್ಥಯಾಮಾಸ ವೈ ಶಂಭುಂ ಪೂಜಯಾಮಾಸ ಪಂಕಜಃ ತತಃ ಸ ಕೌತುಕೀ ಶಂಭುಃ ಚಕಾರಚರಿತಂ ದ್ವಿಜಾಃ ಮಹಾದ್ಭುತಂ ಸುಖಕರಂ ತದೇವ ಶೃಣುತಾದರಾತ್ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ
1: ಓಂ ನಮಃ ಶಿವಾಯ ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್ ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್ ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್ ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ திருநெறிய தமிழோசை. ஃபிலாசபிக்கல் டிஸ்கோசர்ஸ் அண்ட் பெரிய புராணம் லெக்சர்ஸ் இன் தமிழ் வில் பி ப்ராட்காஸ்ட் ஆன் சிவதத்துவம். ப்ரோக்ராம்ஸ் இன் லாங்குவேஜஸ் அதர் தேன் தமிழ் வில் பி ப்ராட்காஸ்ட் ஆன் சைவலஹரி. ஆஸ் அ ரிசல்ட் ஆஃப் தீஸ் சேஞ்சஸ், தேர் வில் பி சம் அட்ஜஸ்ட்மெண்ட்ஸ் டு ப்ரோக்ராம் டைமிங்ஸ். வி ட்ரஸ்ட் தட் யூ வில் கைண்ட்லி அக்செப்ட் தீஸ் ஷெட்யூல் சேஞ்சஸ் வித் அண்டர்ஸ்டாண்டிங் அண்ட் பேஷன்ஸ். We also request you to encourage your relatives and friends to listen to and benefit from our radio services. Om Namah Shivaya.
2: Om.